ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ ಆಯೋಜಿಸಲಾಗಿರುವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾ ವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಅರಣ್ಯ ಇಲಾಖೆ ಅಳವಡಿಸಿದೆ. ಇಂದು ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ದಿನ. 1953 ಮೇ 29 ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶೆರ್ಪಾ ತೇನ್ಸಿಂಗ್ ನೋರ್ಗೆ ಅವರ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ದೆಹಲಿ, ಹರಿಯಾಣ ಮತ್ತು ಚಂಡೀಗಢದ ಕೆಲವು ಭಾಗಗಳಲ್ಲಿಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ಮಾರ್ಚ್ 28 ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಂಟೆ ತಲುಪಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಹೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಒಂದು ಗಂಟೆ 30 ನಿಮಿಷದವರೆಗೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನು ಕೇಳುವಿರಿ. ಅದಾದ ನಂತರ 11:30ಕ್ಕೆ ಎಂದಿನಂತೆ ಕಲಾ ಭಾರತಿ, 12:05ಕ್ಕೆ ಕೇಳಿ ಕಾರ್ಯಕ್ರಮ ಕರೆಗೊಂದು ಹಾಡು. ಇನ್ನು 1:20ಕ್ಕೆ ಶುಕ್ರವಾರದ ವಿಶೇಷ ಗೇಮ್ ಶೋ ಸಿನಿ ಕ್ವಿಸ್, 2:15ಕ್ಕೆ ನಮ್ಮ ನಿಮ್ಮ ಮಾತು ಸ್ಪಂದನ, 2:40ಕ್ಕೆ ಒಂದೇ ಚಿತ್ರದ ಹಾಡುಗಳನ್ನು ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ, 3:00ಗೆ ಎಂದಿನಂತೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ, ಇನ್ನು 4:00ಗೆ ಪರಿಮಳ. ಇದರೊಂದಿಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡದಲ್ಲಿ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಸ್ನೇಹಿತರೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 11:05 ಕೇಳುಗರೆ, ಮಧ್ಯಾಹ್ನದ ಪ್ರಸಾರಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಹೇಳ್ತಾ ಇರೋದು ನಿಮ್ಮ ರೇಡಿಯೋ ಸಖಿ ಅಖಿಲ. ಹೌದು, ಹೊಸ ಹಾಡು ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ.

0: सारे।
1: ಮೊದಲನೆಯದಾಗಿ ಸಿದ್ಲಿಂಗು ಚಿತ್ರದ ಹಾಡನ್ನ ಜೆ ಅನೂಪ್ ಸಲೀನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಜೆ ಅನೂಪ್ ಸಲೀನ್ ಅವರ ಸಂಗೀತ ಸಂಯೋಜನೆಯಲ್ಲಿತ್ತು. ಎರಡನೆಯದಾಗಿ ಕೇಳಿದ ಹಾಡು ಲ್ಯಾಂಡ್ ಲಾರ್ಡ್ ಚಿತ್ರದ್ದಾಗಿತ್ತು. ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರು ಧ್ವನಿಯಾಗಿದ್ದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ರು. ಯೋಗರಾಜ್ ಭಟ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಬಿ ಅಜನೀಶ್ ಲೋಕನಾಥ್.

ಹಾಡು ಕಲ್ಟ್ ಚಿತ್ರದಿಂದ. ದರ್ಶನ್ ಮೇಲವಂಕಿ ಹಾಗೂ ಲಹರಿ ಮಹೇಶ್ವರ ಧ್ವನಿಯಲ್ಲಿ ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಈಗ ಕೇಳಿ.

ಮಾಕ್ಟೇಲ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಿ. ಲವ್ ಮಾಕ್ಟೇಲ್ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಿ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ಸಂಯೋಜನೆಯಂತಹ ಹಾಡು.

ಪುಷ್ಪ ಭಾಗ ಎರಡು ಚಿತ್ರದ ಹಾಡನ್ನ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ವರದರಾಜ್ ಚಿಕ್ಕಬಳ್ಳಾಪುರ ಮತ್ತು ಸಿಜು ತರೂರ್ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು.

ಕೇಳ್ತಾ ಇದ್ದೀರಿ ಕನಸೊಂದು ಶುರುವಾಗಿದೆ ಚಿತ್ರದ ಹಾಡನ್ನ ರಾಜೇಶ್ ಕೃಷ್ಣ ಅವರ ಧ್ವನಿಯಲ್ಲಿ, ಸಾಹಿತ್ಯ ಸಿಂಪಲ್ ಸುನಿ, ಸೂರಜ್ ಜಾಯ್ಸ್ ಅವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸಿ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂಥ ಕಲಾವಿದರ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ನಾಯಕರು, ಚಿತ್ರ ನಿರ್ದೇಶಕರು, ಸಂಗೀತ ನಿರ್ದೇಶಕರಿಗೆ ನಮನವನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಕಲಾಭಾರತಿ. ವಿವಿಧ ಭಾರತಿಯಲ್ಲಿ ಈ ಹೊತ್ತು ಕಲಾಭಾರತಿ. ಯಾರ ಕುರಿತಾದ ಕಲಾಭಾರತಿ? ಒಬ್ಬ PhD ಪದವೀಧರ ವೆಸ್ಟರ್ನ್ ಶೈಲಿಯ ಮ್ಯೂಸಿಕ್ ಅನ್ನ ತಂದು ಕನ್ನಡದ ಸೂಪರ್ ಮೆಲೋಡಿಗಳಾದ ಗಗನವೇ ಬಾಗಿ, ಮೊದಲ ಮಳೆಯಂತೆ ಹಾಡುಗಳನ್ನು ನೀಡಿದ್ದು ಇವರ ಹೆಗ್ಗಳಿಕೆ. ಯಾರಿವರು? ಹೌದು, ಇವರೇ ಜೆಸ್ಸಿ ಗಿಫ್ಟ್. ತಮ್ಮ ಅಮೋಘ ಕಂಠಸಿರಿಯಿಂದ ಕನ್ನಡದ ಮನೆ ಮನಗಳಲ್ಲಿ ಧ್ವನಿಯಾಗಿದ್ದಾರೆ. ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಇನ್ನಷ್ಟು ಮಾತಾಡ್ತಾ ಇವತ್ತಿನ ಕಲಾಭಾರತಿಯಲ್ಲಿ ಅವರದೇ ಚಿತ್ರದ ಹಾಡುಗಳನ್ನು, ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ ಸ್ನೇಹಿತರೆ. ಈಗ ಕೇಳಿ ಹುಡುಗಾಟ ಚಿತ್ರದ ಹಾಡನ್ನ ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಕವಿರಾಜವರ ಸಾಹಿತ್ಯವಿದ್ದಂತಹ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಜಸ್ಸಿ ಗಿಫ್ಟ್ ಅವರು. ಮೈನಾ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ರು ಸೋನು ನಿಗಮ್. ಕೇರಳದ ತಿರುವನಂತಪುರಂನಲ್ಲಿ 1975 ನವೆಂಬರ್ 27 ಜಸ್ಸಿ ಗಿಫ್ಟ್ ಅವರ ಜನನ ಆಗಿದೆ. ತದನಂತರ 2002 ಇಲ್ಲಿ ತನಕ ಸಕ್ರಿಯರಾಗಿ ಸಂಗೀತ ಸಂಯೋಜನೆ ಗಾಯನ ಎಲ್ಲ ಕ್ಷೇತ್ರಗಳಲ್ಲೂ ಸಕ್ರಿಯರಾಗಿ ಜಸ್ಸಿ ಗಿಫ್ಟ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮಲಯಾಳಂನಲ್ಲಿ ಫಾರ್ ದ ಪೀಪಲ್ ಅನ್ನೋ ಚಿತ್ರದಲ್ಲಿರುವಂತಹ ಲಜ್ಜಾವತಿಯೇ ಹಾಡಿದೆಯಲ್ಲ, ಆಗಲೇ ಮಂದಾಕಿನಿಯೇ ಹಾಡುವಂತಲ್ಲ, ಅದು ಅದರ ರೀಮಿಕ್. ಆ ಹಾಡು ಬಿಡುಗಡೆಯಾದ ದಿನದಂದು ರಾತ್ರಿ ಜಗತ್ ಪ್ರಸಿದ್ಧರಾಗ್ತಾರೆ. ಅಲ್ಲಿಂದ ಜಸ್ಸಿ ಗಿಫ್ಟ್ ಅವರ ಸಂಗೀತದ ಪಯಣ ಆರಂಭಗೊಳ್ಳುತ್ತೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕ್ಕೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.

0: ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಈಗ ಕಿಳಿ ಸುಂಟರಗಾಳಿ ಚಿತ್ರದ ಹಾಡನ್ನ ಚಸ್ಸಿ ಗಿಫ್ಟ್ ಅವರ ಧ್ವನಿಯಲ್ಲಿ ಹಾಗೂ ಅನುರಾಧ ಶ್ರೀರಾಮ್ ಅವರು ಜೊತೆಯಾಗಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು.

ತಮ್ಮ ಅಮೋಘ ಕಂಠಸಿರಿಯಿಂದ ಚಿತ್ರ ರಂಗದಲ್ಲಿ ಹೆಸರು ಮಾಡಿರುವಂತಹ ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಇವತ್ತಿನ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಹಾಡುಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಹುಡುಗಾಟ ಚಿತ್ರದ ಏನೋ ಒಂಥರ, ಮಂದಾಕಿನಿ ಹಾಗೆ ಒಮ್ಮೊಮ್ಮೆ ಹೀಗು, ಇನ್ನು ಸಂಜು ವೆಡ್ಸ್ ಗೀತ ಚಿತ್ರಕ್ಕೂ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆಯೇ ಮೈನಾ ಮೈನಾ ಚಿತ್ರದ ಗೀತೆಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಶೈಲು ಹಾಗೆ ಉಪೇಂದ್ರ ಅವರ ಗಾಡ್ ಫಾದರ್ ಚಿತ್ರಕ್ಕೂ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದೆ. ಮುಂದೆ ಕೇಳಿ ಸಂಜು ವೆಡ್ಸ್ ಗೀತ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ.

ಸ್ವರಮಾಂತ್ರಿಕ ಜೆಸ್ಸಿ ಗಿಫ್ಟ್ ಅವರ ಕುರಿತಾಗಿ ಕಲಾಭಾರತಿಯಲ್ಲಿ ಮಾತಾಡ್ತಾ ಇದ್ವಿ ಸ್ನೇಹಿತರೆ. ಐಸಾ ಗಿಫ್ಟ್ ಇಸ್ರೇಲ್ ಮತ್ತು ರಾಜಮ್ಮ ಅವರ ಮಗನಾಗಿ ಜನಿಸಿದ ಜೆಸ್ಸಿ ಗಿಫ್ಟ್ ಅವರಿಗೆ ಬಾಲ್ಯದಿಂದ ಕೂಡ ಸಂಗೀತದಲ್ಲಿ ಬಹಳನೇ ಆಸಕ್ತಿ. ಪಾಶ್ಚಿಮಾತ್ಯ ಸಂಗೀತ ಅದು ಅವರನ್ನ ಬಹಳನೇ ಪ್ರಭಾವಗೊಂಡಿತ್ತು. ಇಳಿಯರಾಜ ಹಾಗೂ ಫ್ರೆಡ್ಡಿ ಮರ್ಕ್ಯೂರಿ ಅವರನ್ನ ತೀರಾ ಚಿಕ್ಕಂದಿನಿಂದಲೇ ಅವರು ಅನುಸರಿಸ್ತಾ ಇದ್ರು. ಚಿಕ್ಕ ವಯಸ್ಸಿನಿಂದ ಪಾಶ್ಚಿಮಾತ್ಯ ಪಿಯಾನೋದಲ್ಲಿ ಪಾಠಗಳನ್ನು ಕಲಿತಾ ಸ್ಥಳೀಯ ಬ್ಯಾಂಡ್ಗಳಲ್ಲಿ ಹಾಡುಗಳನ್ನು ಹಾಡ್ತಾ ಕೀಬೋರ್ಡನ್ನು ನುಡಿಸ್ತಾ ಇದ್ರು ಜೆಸ್ಸಿ ಗಿಫ್ಟ್ ಅವರು. ನಿರ್ದೇಶಕ ಜಯರಾಜ್ ಅವರ ದರ್ಶನದಲ್ಲಿ ಸಂಗೀತ ಚಲನಚಿತ್ರ ಸಂಗೀತ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ ಜೆಸ್ಸಿ ಗಿಫ್ಟ್ ಅವರು. ಒಬ್ಬ ಗಾಯಕರಾಗಿ ಹೈ ಎನರ್ಜಿ ಮಾಸ್ ಹಾಡುಗಳನ್ನು ಹಾಡ್ತಾ ಸಂಗೀತ ನಿರ್ದೇಶಕರಾಗಿ ಅತ್ಯಂತ ಮಧುರವಾದ ಮೆಲೋಡಿ ಹಾಡುಗಳನ್ನು ಕೊಟ್ಟ ಜೆಸ್ಸಿ ಗಿಫ್ಟ್ ಅವರ ಪ್ರತಿಭೆ ನಿಜಕ್ಕೂ ಅದ್ಭುತ. ಕಲಾಭಾರತಿಯ ಕೊನೆಯ ಹಾಡನ್ನ ಕೇಳೋಣ. ಹುಡುಗಾಟ ಚಿತ್ರದ ಹಾಡು, ಶಾನ್ ಅವರ ಧ್ವನಿಯಲ್ಲಿ. ಶ್ರೇಯಾ ಘೋಷಾಲ್ ಕೂಡ ಜೊತೆಯಾಗಿದ್ದಾರೆ. ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ, ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ

0: ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
4: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಂದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನಮ್ಮ ಮಕ್ಕಳಾದರೂ ಓದಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ಥರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯಿತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ

0: ರಾಮಲ್ಯ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಎಮ್ ಎ ಎಮ್ ಫಿಲ್ ಪಿ ಎಚ್ ಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು, ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಪಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು, ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನ್ನಿಸ್ತು?
0: ನಾನು ಎಮ್ ಎ ಮುಗಿಸ್ಕೊಂಡು ಎಮ್ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷಧ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕ್ಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002ರಲ್ಲಿ ಒಂದು ಕಾದಂಬರಿ ಓದೆ ನಾನು, ಯಾಜ್ಞಶೇಣಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತೆ ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ ಎಮ್ ಎಸ್ ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಾಡಿದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತ ಸ್ಥಳ, ಬೌದ್ಧರ ನೆಲೆ ಆಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ದರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನು ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯ ಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸ್ತೀರಿ?
0: ಸಣ್ಣ ಕವಿತೆ ಮೇಡಮ್, ಮಗಳೇ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೇ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೇ. ರೂಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೇ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೇ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು

0: ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಟುಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಇಟ್ಟುಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ. ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂತ ಒಂದು ಕತೆ ಬರೆದೆ ಮೇಡಮ್ ನಾನು. ಹೆಣ್ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ. 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಆ ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ ಒಂದೆರಡು ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಭೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರ್ದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕಾಗತ್ತಾ ಒಂದ್ ಗಜಲ್?
0: ಗಜಲ್ ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ, ನನಗೆ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದ ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಕಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ,
1: ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕಾಗಿಲ್ಲ.
0: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳನ್ನ ಇಟ್ಟುಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ 100 ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು, ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ, ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು, ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು, ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ, ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು, ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು, ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದರೆ ಹೆಣ್ಣು ಅಂತ ಹೇಳಿದರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ.
1: ಹೌದು,
0: ಅವಳು ಮನಸ್ಸು ಮಾಡಿ ಆದರೆ ಈ ಬಡವರನ್ನು ನಿರ್ಗತಿಕರನ್ನ ಆಶ್ರಯ ದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂತ ಕ್ಷೇತ್ರಗಳೇನೇ ಇಲ್ಲ, ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು.

0: ತರದಂತೆ. ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂತ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥ ಇದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನು ಈ ಕವಿತೆ ಪ್ರತಿಬಿಂಬಿಸ್ತದೆ.
1: ಹಾಂ, ಈಗ ನೀವು ಹೆಚ್ಚಾಗಿ ಕಥೆಗಳನ್ನು ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನು?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೈಕೊಡಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ಟರು, ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರಿ, ಏನಾದ್ರೂ ಬರಿ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನಲ್ಲಿ ಸೇರಿಸ್ಕೋ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ, ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನು ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ, ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. 3 ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ. ಹೀಗಾಗಿ ಅದನ್ನ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರು ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ. ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬಸ್ನಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿ

0: ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲನ್ನು ಮಕ್ಕಳಿಂದ ದೂರ ಬಿಡಿಸಬೇಕು ಅಂತ ಹೇಳಿದರೆ, ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನು ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನು ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನು ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ, ಆ ಕಥೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತಹ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ
0: ಪಾಲಕರು ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
0: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ
1: ಇದ್ದಾರೆ.
0: ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ, ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ, ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂತ ಒಂದು ಆತಂಕ ಕೂಡ ಇವತ್ತು ನಮ್ಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂತಹ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ. ಚಿಕ್ಕಂದಿನಿಂದಲೇ ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಜ್ಞಾಪನೆ.
1: ಈಗ ಬರೀತೀನಿ, ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡಿ ಅಂದರೆ, ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಆಗಿರೋದಿಲ್ಲ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ, ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ, ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಆ ಸಂಕುಚಿತೆಯನ್ನು ನಾವು ಮೀರಿ ನಿಲ್ಲಬೇಕಾದ್ರೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನು ದಾಟಲೇಬೇಕಾಗಿದೆ, ನಮ್ಮತನವನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂಥ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ, ನಮ್ಮ ಕನಸುಗಳನ್ನು ಕೊಂದೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತಕ್ಕ ಒಬ್ಬ ಮಹಿಳೆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನು ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತದೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು,
0: ಆದರೆ ಅಂಥವನನ್ನು ಧಿಕ್ಕರಿಸಿ, ಪತಿಯನ್ನು ಧಿಕ್ಕರಿಸಿ, ನಾನು

0: ಮನೆಯಲ್ಲಿ ಇರಬೇಕಾಯ್ತು ಅಂದ್ರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂತ ಹೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂತವರು, ಸಾವಿತ್ರಿ ಬಾಯಿ ಫುಲೆ ಅಂತವರು ಬಹಳ ದೊಡ್ಡ ಆದರ್ಶ ಆಗಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟರವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ.
2: ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
1: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆತ್ಮೀಯ ಆಕಾಶವಾಣಿ ಕೇಳುಗರೆ,
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
3: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮ

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
3: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
5: ನಮಸ್ಕಾರ.
4: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನು ಸರ್?
5: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಾಗಿರಬಹುದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳ್ ಆಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
4: ಯಾವ ವಯಸ್ಸಲ್ಲಿ ಬರಬಹುದು
5: ಇದು? ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
4: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
5: ಹೌದು,
4: ಯಾರಿಗೆ ಬೇಕಾದ್ರೂ
5: ಯಾರಿಗೆ ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಿಗಿನ್ನ ಅಂತ ಹೇಳ್ತಾರೆ.
4: ಏನೇನ್ ಕಾರಣಗಳಿರಬಹುದು ಸರ್?
5: ಅದ್ ನಾನು ಆಗ್ಲೇ ಹೇಳ್ದಂಗೆ ಒಂದು ಕಂಜನೆಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರೂ ಏರುಪೇರು ಆಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾರಾದರೂ ಹೊಟ್ಟೆಯ ಆಪರೇಷನ್ ಏನಾದರೂ ಮಾಡಿಸ್ಕೊಂಡಿದ್ರೆ ಮುಂಚೆ, ಈಗ ಅಪೆಂಡಿಸೆಕ್ಟಮಿ ಏನಾದರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100% ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70% ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟ್ರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರೂ ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೋಬಹುದು.
4: ಹರ್ನಿಯಾ ಆಗಿದೆ ಅಂತ ಗೊತ್ತಾಗೋದು ಏನಾದರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ. ಏನೇನ್ ಲಕ್ಷಣಗಳಿರುತ್ತೆ?
5: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗೆ ಹೋಗುತ್ತೆ. ಮೊದಮೊದಲು ಹರ್ನಿಯಾ ತುಂಬಾ ದೊಡ್ಡದಿಲ್ದೇ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯಾ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯಾದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲ್ಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು

0: ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೋಗಿಸ್ಕೊಳ್ಳೋ ಅಂತವ್ರು ಇರ್ತಾರೆ. ಪೇಷಂಟ್ಸ್ ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವು ಆಗುತ್ತೆ ಪೇಷಂಟ್ಸ್ ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳ್ಳೋಕ್ಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು ಕರಳು ಏನಾದ್ರೂ ಹೊರಗ್ ಬಂದಿದ್ದು ಒಳಗ್ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯಾದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೇ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗ್ ಹೋಗುತ್ತೆ, ಕೆಲವು ಸರ್ತಿ ಹೊರಗ್ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳೋದೇನು ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ಗೆ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗೆ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ದೇ ಇರೋದು ಅಥವಾ ಸತ್ತಿರುವಂತ ಟಿಶ್ಯೂ ತರ ಆಗಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದು ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವ್ ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ?
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ, ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, ನೂರರಲ್ಲಿ ಅಥವಾ ಸಾವಿರರಲ್ಲಿ ಒಬ್ರಿಗಾಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನ ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದರೆ ಬಹಳಷ್ಟು ತಿಂಗಳುಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಅವಾಗ ನಾನು ಏನ್ ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೇ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತರದ್ದು ಅಲ್ಲ, ಬಟ್ ಅದನ್ನ ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯ ಗಂಟನ್ನ.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯ ಗಂಟು ಕೂಡ ಒಂದು. ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ
1: ಸರ್. ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್

0: ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನ?
1: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯ ಗಂಟುಗಳು ಕಾಣಿಸ್ಕೋತವೆ.
0: ಎಷ್ಟು ವಯಸ್ಸಿನವ್ರಿಗೆ ಅದು?
1: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯ ಗಂಟು ಕಾಣಿಸ್ಕೋಬಹುದು. ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ, ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗುತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದೊಳಗೆ 1 ವರ್ಷದೊಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದರೂ ಗಂಟು, ಹರ್ನಿಯ ಗಂಟು ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬಹುದು.
0: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯನ್ನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
1: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು. ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು. ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗಿನೇ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯದ್ದು.
0: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
1: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದು ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು, ಇದು 2 ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯ ಬರುವಂತ ಪ್ರಾಬಬಿಲಿಟಿ less than 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
0: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯ?
1: ಹೌದು, ಖಂಡಿತ ಇದೆ. ಈ ಹರ್ನಿಯ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು 1-2 ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯ ಬೆಳವಣಿಗೆ ಜಾಸ್ತಿ ಆಗುತ್ತೆ.
0: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
1: ಈಗ ಯಾರಾದರೂ ಅಸ್ತಮಾ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮಾ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರು ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಅವಾಗ ಹೊಟ್ಟೆ ಒಳಗಡೆನೂ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ. ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್, ಯಾವಾಗ ದಿನದಲ್ಲಿ 1-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶ್ವಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತ ಆಹಾರನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರುವಂತದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರೋ ಅಂತ ಪದಾರ್ಥ, ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ

0: ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ ಯೂಶಲಿ ಈ ತರ ಹೊಟ್ಟೆಯೊಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯಾ ಆಗತ್ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿಯಾಗಿ ಆಗುವಂಥದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯ ಬರೋ ಸಾಧ್ಯತೆಗಳು ಆಗೋದಿಲ್ಲ. ತುಂಬಾ
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನು ಕೂಡ ಹರ್ನಿಯಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ತರದ್ದೇನು ಮಾಡಬೇಡಿ. ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋತ್ತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿ ಆಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ. ಆದರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗುತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ. ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು ಅನ್ಸುತ್ತೆ. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡ್ಬೋದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡ್ಬೋದಾ, ಈ ತರದನ್ನೆಲ್ಲ ಮಾಡಬಹುದು. ನಾವ್ ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದ್ದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರ್ಬೋದು, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನ ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರೀಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರಾದ್ರೆ ಹರ್ನಿಯ. ಇದು ಮುಖ್ಯವಾದ 3 ಕಾರಣಗಳು, 3 ಕ್ಲಾಸಿಫಿಕೇಶನ್ಸ್ ಹರ್ನಿಯದಲ್ಲಿ. ಒಂದು ಬೆಳವಣಿಗೆಯದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು, ನಾನು ಹೇಳಿದಾಗೆ ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸ್ಬೋದು ಇದು ಹರ್ನಿಯ ಗಂಟೆ ಅನ್ನೋದನ್ನ ಗುರುತಿಸ್ಬೋದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟಿಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗಲಾದ್ರೂ ಕೆಮ್ಮದ್ರೆ ಅಥವಾ ಏನಾದ್ರು ಒತ್ತಡ ಜಾಸ್ತಿ ಆದ್ರೆ ಹೊರಗ್ ಬರೋದು, ಹರ್ನಿಯ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರು ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ ಗೆ ಸಂಬಂಧಪಟ್ಟಿದೆ, ಯಾವುದು ಗಡ್ಡೆ ಅಲ್ಲ ಇದು, ಹರ್ನಿಯ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆಯೊಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯ ಅಂತ ಕರಿತೀವಿ, ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ?
0: ಹೌದು.
1: ಹೇಗೆ ಇದು ತುಂಬಾ ದೊಡ್ಡ?
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ 2 ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯ ಗಂಟೆನ ಒಳಗೆ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂಥದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂಥದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ 1 ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು 1 ವಾರ ಆದ್ಮೇಲೆ ತೆಗಿಯಕ್ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್, ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ

0: ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
1: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟೇ ಯಾವುದೇ ತಾಲೂಕ್ ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದ್ದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ. ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
0: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
1: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯಾ ಆಪರೇಷನ್ ಗಳು ನಡೆಸಿಕೊಡ್ತಿದೀವಿ ನಾವಿಲ್ಲಿ.
0: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವು ಹೇಳಿದ್ರೆ ಲೆಸ್ ದನ್ 1%,
1: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
0: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
1: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ. ಇದರಿಂದ ಹರ್ನಿಯಾಗಳು ಬರಬಹುದು, ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ. ಜನರಲಿ ಸ್ಪೀಕಿಂಗ್ ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ. ಇದು ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
0: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ. ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
1: ನಾನು ಅವಾಗ್ಲೇ ಏನ್ ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಹರ್ನಿಯ ಬರ್ಬೋದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ. ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗ್ದಲೇ ಇದ್ದಾಗ ಹರ್ನಿಯ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವ್ರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 25 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯ ಬಂತ ಅಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯ ಗಂಟಾಗಬಹುದು.
0: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು, ಅದು ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮ್ಗೆ.
1: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನು

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ %55 ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ %45 ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸಲಾಗುತ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗಿದೆ.

0: ಮಾಡಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1 ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
3: ಮನ್ ಕಿ ಬಾತ್,
4: ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
5: ಮನ್ ಕಿ ಬಾತ್
2: ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
5: ಮನ್ ಕಿ ಬಾತ್.

ತಿಂಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು

0: ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು, ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರಗೀತೆಗಳು.

0: ಲಕ್ಕಿ ಮ್ಯಾನ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ವಿಜಯ್ ವಿಕ್ಕಿ ಹಾಗೂ ಮೋನಿಶಾ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಒಂದ್ ಊರಲ್ ಒಂದ್ ಲವ್ ಸ್ಟೋರಿ ಈ ಚಿತ್ರದ ಹಾಡು ಇದೀಗ

0: ಮತ್ತು ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜೀನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ವಿಜಯಪ್ರಕಾಶ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ವೀಲ್ ಚೇರ್ ರೋಮಿಯೋ ಈ ಚಿತ್ರದ ಹಾಡು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಅಶ್ವಿನ್ ಶರ್ಮಾ ಅವರ ಸ್ವರದಲ್ಲಿ ವರದಾ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ತನ್ನ ಪತಿ ಸುಧನ್ವ ಈ ಮನ್ಮಥ ಕ್ರೀಡೆಗೆ ಒಳಗಾಗೋದಕ್ಕೆ ಇಷ್ಟಪಡದೇ ಇರತಕ್ಕಂಥದ್ದನ್ನು ನೋಡಿ ಇವನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡಿಕೊಳ್ಬೇಕು, ತನ್ನ ಮನಸ್ಸಿನಂತೆ ಅವನು ನಡೀಬೇಕು ಅಂತೇಳಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಲು. ಏನಾದರೂ ಕೂಡ ತನ್ನ ರೂಪ, ತನ್ನ ಸೌಂದರ್ಯ, ತನ್ನ ಪ್ರೀತಿ ಇವುಗಳಿಗೆ ಅವನು ಮರಳಾಗಲೇಬೇಕು ಅಂತ ಹೇಳಿಬಿಟ್ಟು ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾಳೆ.

ಅವಳ ವಕ್ಷಸ್ಥಳಗಳನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಮೃತ ರಸದಿಂದ ತುಂಬಿರತಕ್ಕಂತಹ ಕೊಡಗಳಂತೆ ಇರತಕ್ಕಂತಹ ವಕ್ಷಸ್ಥಳವನ್ನು ಒತ್ತಿದ ಕೂಡಲೇ ಅದರಿಂದ ಬರತಕ್ಕಂತಹ ತನಿರಸ ಹನಿಗಳಾಗಿಬಿಟ್ಟು ಅದೇ ಹಾರಗಳಾಯಿತು ಅನ್ನುವ ಹಾಗೆ ಮುತ್ತುಗಳು ಕಾಣ್ತಾ ಇದೆ ಅವಳ ಎದೆಯಲ್ಲಿ. ಅಂತಹ ಸೊಗಸಾಗಿರ್ತಕ್ಕಂಥ ಹಾರಗಳಿಂದ ಕೂಡಿರತಕ್ಕಂತಹ ಆ ಎದೆಯನ್ನು ಅವನಿಗೆ ಒತ್ತುತ್ತಾ ಅವನಲ್ಲಿ ಒಂದು ಮೋಹನದ ಒಂದು ರಾಗವನ್ನು ಉಂಟು ಮಾಡ್ತಾ ಇದ್ದಾಳೆ, ಅನುರಾಗವನ್ನು ಉಂಟು ಮಾಡ್ತಾ ಇದ್ದಾಳೆ.

ಆ ಗಂಧದ ಮರವನ್ನು ಸುತ್ತಿಕೊಂಡಿರ್ತಕ್ಕಂಥ ಹಾವಿನಂತೆ ಅಂತ. ಅಂದರೆ ಮುಂದೆ ಅವನಿಗೆ ಒಂದು ಆಪತ್ತು ಬರುತ್ತೆ, ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಕವಿ ಹೇಳ್ತಾ ಇದ್ದಾನೆ. ಹಾವು ಅತ್ಯಂತ ಬಿಗಿಯಾಗಿ ಆ ಚಂದನವನ್ನು ಸುತ್ತಿಕೊಂಡಿರುತ್ತೆ. ಆ ರೀತಿಯಲ್ಲಿ ಕೆಂಪು ಚಂದನವನ್ನು ಯಾವತ್ತೂ ಕೂಡ ಹಾವು ಸುತ್ತಿಕೊಂಡಿರುತ್ತಂತೆ. ಅಂತಹ ಚಂದನ ವೃಕ್ಷವನ್ನು ಸುತ್ತಿಕೊಂಡಿರತಕ್ಕಂಥ ಹಾವಿನಂತೆ, ಹಾಗೆಯೇ ಅನ್ಯೋನ್ಯವಾಗಿ ಕಾಮದ ಚೇಷ್ಟೆಯಲ್ಲಿ ತೊಡಗಿರ್ತಕ್ಕಂಥ ಎರಡು ಯುಗ ಶಖರಿ ಆ ಕರಿ ಆನೆಯ ಆ ಸೊಂಡಿಲುಗಳಂತೆ ಕಾಣ್ತಾ ಇದೆಯಂತೆ. ಅವಳು ಸುತ್ತಿಕೊಂಡಿರತಕ್ಕಂಥದ್ದು ಮದನನ ಜಯಪಾಶಮೋ, ಮನ್ಮಥನ ಜಯಪಾಶ ಇರಬಹುದೇ, ಅಥವಾ ರಮಣ ದೇಹ ಕಲ್ಪದ್ರುಮಾಶ್ರಯದ ಕೋಮಲಲತೆಯೋ. ಆ ರಮಣನ ದೇಹ ಅನ್ನತಕ್ಕಂಥ ಕಲ್ಪದ್ರುಮವನ್ನು ಕಲ್ಪವೃಕ್ಷವನ್ನು ಆಶ್ರಯಿಸಿರತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಬಳ್ಳಿ ಅನ್ನತಕ್ಕಂತಹ ರೀತಿಯಲ್ಲಿ ಆ ಹರಿಣ ಲೋಚನೆ ಜಿಂಕೆಯ ಕಣ್ಣುಗಳುಳ್ಳ ಪ್ರಭಾವತಿ ಒಪ್ಪಿಕೊಂಡಿರತಕ್ಕಂಥದ್ದು ಕಾಣ್ತಾ ಇದೆ. ಅವರೆಲ್ಲರೂ ಇಬ್ಬರೂ ಕೂಡ ಧೈರ್ಯವನ್ನು ಕಳೆದುಕೊಂಡು

0: ಕೋಮಲಲತೆಯೋ, ಆ ರಮಣನ ದೇಹ ಅನ್ನತಕ್ಕಂಥ ಕಲ್ಪದ್ರುಮವನ್ನು ಕಲ್ಪವೃಕ್ಷವನ್ನು ಆಶ್ರಯಿಸಿರತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಬಳ್ಳಿ ಅನ್ನತಕ್ಕಂತಹ ರೀತಿಯಲ್ಲಿ ಆ ಹರಿಣ ಲೋಚನೆ ಜಿಂಕೆಯ ಕಣ್ಣುಗಳುಳ್ಳ ಪ್ರಭಾವತಿ ಅಪ್ಪಿಕೊಂಡಿರತಕ್ಕಂಥದ್ದು ಕಾಣ್ತಾ ಇದೆ. ಅವರೆಲ್ಲರೂ ಇಬ್ಬರೂ ಕೂಡ ಧೈರ್ಯವನ್ನು ಕಳೆದುಕೊಂಡು ಬಿಟ್ಟರು. ಆ ಮನ್ಮಥನ ಬೇಗೆಯಲ್ಲಿ ಅವರ ಧ್ವನಿಯಲ್ಲಿ ಕ್ಷೀಣತೆ ಉಂಟಾಗ್ತಾ ಇದೆ. ಮೈ ಪುಳಕದಿಂದ ರೋಮಾಂಚನವನ್ನು ಹೊಂದತಾ ಇದೆ. ಮದನ ಆತುರ ಅವರಲ್ಲಿ ತಲೆದೋರಿಬಿಟ್ಟು ಅವಳು ತನ್ನ ಪತಿಯನ್ನು ಮಂಚದ ಕಡೆಗೆ ಎಳೆದುಕೊಂಡು ಹೋಗ್ತಾ ಇದ್ದಾಳೆ. ಆ ಕಾಮ ರಸದಲ್ಲಿ ಇಬ್ಬರೂ ಕೂಡ ತನ್ಮಯರಾದರು ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಒಂದು ಧರ್ಮ ಜಿಜ್ಞಾಸೆ ಮನಸ್ಸಿನಲ್ಲಿ ಬರ್ತಾ ಇದೆ. ಇವು ಧರ್ಮದ ಜಿಜ್ಞಾಸೆ ಬಂದಾಗ ಏನು ಮಾಡಬೇಕು?
1: ಸತಿಗೆ ಷೋಡಶದ ಋತು ಸಮಯಂ

ಅದೇ ಸಂದರ್ಭದಲ್ಲಿ ಧರ್ಮವನ್ನು ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಸತಿಗೆ ಷೋಡಶದ ಆ ಋತು ಸಮಯ ಬಂದಿದೆ, ಏಕಾದಶಿ, ಆ ದಿನ ಸಂಘವನ್ನು ಮಾಡಬಾರ್ದು. ಜೊತೆಗೆ ಅಲಂಘ್ಯ ಶ್ರಾದ್ಧ, ಪಿತೃಶ್ರಾದ್ಧ, ಮೂರು ಒಂದೇ ದಿವಸ ಬಂದುಬಿಟ್ರೆ ಏನು ಮಾಡಬೇಕು ಅಂತ. ಆಗ ಕರ್ತವ್ಯ ಯಾವುದು ಅಂತಂದರೆ ಪೈತೃಕದ ಆ ಶ್ರಾದ್ಧದ ಶೇಷವನ್ನು, ಏಕಾದಶಿಯ ವ್ರತವನ್ನು ಮೀರೋ ಹಾಗಿಲ್ಲ. ಹಾಗಾಗಿ ಪಿತೃಶ್ರಾದ್ಧ ಶೇಷವನ್ನು ಆಘ್ರಾಣಿಸಿಬಿಟ್ಟೆ ಭೋಜನದ ಊಟವಾಯಿತು. ಆದರೆ ಊಟವನ್ನು ಮಾಡಿದ ಹಾಗೂ ಆಗಲಿಲ್ಲ, ಅದನ್ನು ಬಿಟ್ಟ ಹಾಗೂ ಆಗಲಿಲ್ಲ. ಹಾಗಾಗಿ ಏಕಾದಶಿ ವ್ರತವೂ ಕೂಡ ಆಯಿತು. ಜೊತೆಗೆ ಮಧ್ಯರಾತ್ರಿಯ ನಂತರ ಪತ್ನಿಯನ್ನು ಕೂಡಿದರೆ ಆಗ ಏಕಾದಶಿ ದೋಷವೂ ಕೂಡ ಬರೋದಿಲ್ಲ. ಹಾಗಾಗಿ ಷೋಡಶದ ಋತು ಸಮಯವನ್ನು ಯಾವ ಸಂದರ್ಭದಲ್ಲೂ ಕೂಡ ಮೀರುವಂತಿಲ್ಲ ಅಂಥೇಳಿ ಧರ್ಮಶಾಸ್ತ್ರದ ಪಂಕ್ತಿಯನ್ನು ಯೋಚನೆ ಮಾಡಿದ. ಹಾಗಾಗಿ ನಾನು ಯುದ್ಧ ಸಂದರ್ಭವಾದರೂ ತಂದೆಯ ಮಾತು, ಯುದ್ಧರಂಗಕ್ಕೆ ಡಂಗುರ ಸಾರಿದ ಕೂಡಲೇ ಹೋಗಬೇಕು ಅನ್ನತಕ್ಕಂತಹ ಮಾತಿದ್ದರೂ ಕೂಡ ಈಗ ಇವಳ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಯುಕ್ತವಲ್ಲ ಅಂಥೇಳಿ ಅವಳೊಂದಿಗೆ ಸೇರೋದಕ್ಕೆ ಸಿದ್ಧನಾಗಿದ್ದಾನೆ.

ತಂದೆಯ ಆಜ್ಞೆಯನ್ನ ಎಂದೂ ಮೀರದೇ ಇರತಕ್ಕಂತಹ ಸುಧನ್ವ, ಇಂದು ಅಂತಹ ಒಂದು ಸಂದರ್ಭ ಬಂದಿದೆ. ಪತ್ನಿ ಬಂದು ನನಗೆ ಸಂತಾನ ಬೇಕು ಅಂತ ಕೇಳಿದಾಗ ಯಾವ ಧರ್ಮಶಾಸ್ತ್ರವೂ ಕೂಡ ಋತು ಸಮಯದಲ್ಲಿ ಪತ್ನಿಯನ್ನು ಮೀರಬಾರದು ಅಂತಲೇ ಹೇಳತಕ್ಕಂಥದ್ದು. ಅದನ್ನು ವಿಚಾರ ಮಾಡಿರತಕ್ಕಂತಹ ಸುಧನ್ವ, ಈಗ ನಾನು ಪತ್ನಿಗೆ ತಂದೆಯ ಮಾತನ್ನು ಮೀರಿದರೂ, ಕೃಷ್ಣ ದರ್ಶನಕ್ಕೆ ಹೋಗದಿದ್ದರೂ ನಾನು ಋತುದಾನವನ್ನು ಮಾಡಿದರೆ ಅದಕ್ಕೆ ಧರ್ಮದ ದೋಷವಿಲ್ಲ ಅಂಥೇಳಿ ನಿಶ್ಚಯವನ್ನು ಮಾಡಿ ನಾನು ಪತ್ನಿಯ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕು ಅಂಥೇಳಿ ಅವಳಲ್ಲಿ ಒಂದಾಗೋದಕ್ಕೆ, ಅವಳಿಗೆ ಸಂತಾನವನ್ನು ಕೊಡೋದಕ್ಕೆ ನಿಶ್ಚಯವನ್ನು ಮಾಡಿದ್ದಾನೆ. ಮನಸ್ಸಿನ ಭೀತಿಯೆಲ್ಲ ಹೊರಟು ಹೋಗ್ಬಿಡ್ತು ಅವನಿಗೆ. ಧರ್ಮವನ್ನು ಸರಿಯಾಗಿ ಅರಿತಿರ್ತಕ್ಕಂತಹ ಸುಧನ್ವ ಭೀತಿಯನ್ನು ತೊರೆದುಬಿಟ್ಟು ಅವಳೊಂದಿಗೆ ಮನಃಪೂರ್ವಕವಾಗಿ ಸೇರತಕ್ಕಂತಹ ಮನಸ್ಸನ್ನು ಮಾಡಿದ್ದಾನೆ. ಸರಸ ಚುಂಬನ ಲಲ್ಲೆ ಮಾತುಗಳು, ಒಳ್ಳೆಯ ಪ್ರೀತಿಯ ಮಾತುಗಳು, ಹಾಗೂ ತಾಡನ ಪ್ರೌಢಿ ಬಂಧ ಅಂತ ಒಳ್ಳ ಪ್ರೌಢವಾಗಿರತಕ್ಕಂತಹ ಆ ರಸ ಸಮಯವನ್ನು ಹೇಗೆ ಕಳಿಬೇಕು ಅಂಥೇಳಿ ನಿಶ್ಚಯವನ್ನು ಮಾಡಿರತಕ್ಕಂತಹ ಇಬ್ಬರೂ ಕೂಡ ಒಂದಾಗಿದ್ದಾರೆ.

ಇಬ್ಬರ ದೇಹ ಒಂದಾಗಿ ಬೆರೆತು ಬಿಟ್ಟಿದೆ. ಇಬ್ಬರೂ ಕೂಡ ಭೇದವನ್ನೇ ಮರೆತು ಬಿಟ್ಟಿದ್ದಾರೆ. ಅನೇಕ ಜಾಣ್ಮೆಗಳಿಂದ ಕೂಡಿರತಕ್ಕಂತಹ ಬಂಧಗಳಲ್ಲಿ ಇಬ್ಬರೂ ಕೂಡ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಲಲ್ಲೆಗೈ ದೊಲವನಾಣ್ಮಂಗೆ ಕಾಣಿಸಿದಳು ಅಂತ, ಅವಳು ತನ್ನ ಪ್ರೀತಿಯ ಎಲ್ಲ ಕಾಮಶಾಸ್ತ್ರದಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೋ ಅದೇ ಬಗೆಯಲ್ಲಿ ಸುಧನ್ವನನ್ನು ತೃಪ್ತಿಗೊಳಿಸಿದರೆ ಅವನೂ ಕೂಡ ತನ್ನ ಪತ್ನಿಯನ್ನು ಅದೇ ರೀತಿಯಲ್ಲಿ ಒಳ್ಳೆಯ ಮದನ ಕಲೆಗಳನ್ನು ಶಾಸ್ತ್ರವನ್ನು ವಿಚಾರವನ್ನು ಅವಳಿಗೆ ತೋರ್ಪಡಿಸ್ತಾ ಅವಳಲ್ಲಿ ಸಂತೋಷವನ್ನು ಹೊಂದಿದ್ದಾನೆ. ಜೊತೆಗೆ ಸಮರತಿಯಲ್ಲಿ ಇಬ್ಬರೂ ಕೂಡ ಸಂತೋಷ ಹೊಂದಿದ್ದಾರೆ.

ಅವರ ಒಂದು ಸಂಭೋಗದಲ್ಲಿ ನವರಸವೂ ಇತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರ ಇಬ್ಬರ ಸೊಬಗೆ ಶೃಂಗಾರ ರಸ, ಆತುರದ ಇಬ್ಬರೂ ಕೂಡ ಅನ್ಯೋನ್ಯತೆಯಲ್ಲಿ ಆತುರವನ್ನು ತೋರಿಸ್ತಾ ಇದ್ದಾರೆ, ಅದರಲ್ಲಿ ವೀರರಸ ಇದೆ. ಹಾಗೆ ಮಾತುಗಳಲ್ಲಿ ಒಂದು ಕಾರುಣ್ಯ ತುಂಬಿಬಿಟ್ಟಿದೆ ಅವರ ಆ ಮಾತು ಮೃದುವಾಗಿ ಬಿಟ್ಟು ಅದರಲ್ಲಿ ಕರುಣರಸ, ಹಾಗೆ ನಗೆಮೊಗದ ಹಾಸ್ಯದ ಮಾತುಗಳಲ್ಲಿ ಅದರಲ್ಲಿ ಹಾಸ್ಯರಸ ತುಂಬಿಕೊಂಡಿದೆ, ಹಾಗೆ ನಖಕ್ಷತ ಇತ್ಯಾದಿಗಳಲ್ಲಿ ರೌದ್ರರಸ, ಜೊತೆಯಲ್ಲಿ ಭಯದ ಒಂದು ಪ್ರಸಂಗ ಆ ಸೇರತಕ್ಕಂತಹ ಸಂದರ್ಭದ ಭಯದ ಆ ರೀತಿಯಾಗಿರ್ತಕ್ಕಂಥ ಭೀಭತ್ಸ ರಸ, ರೋಮಾಂಚನದಲ್ಲಿ ಅದ್ಭುತ ರಸ, ಎಲ್ಲವೂ ಕೂಡ ಮೆರೆದು ಬಿಟ್ಟು ಕೊನೆಯಲ್ಲಿ ಇಬ್ಬರ ಮನಸ್ಸು ಕೂಡ ಸಮಾಧಾನದಿಂದ ತುಂಬಿಕೊಳ್ತು, ಅದರಲ್ಲಿ ಶಾಂತರಸ ತೋರಿಬಿಟ್ಟು, ಹೀಗೆ ನವರಸವೂ ಕೂಡ ಅದರಲ್ಲಿ ತೋರಿತು. ಇಬ್ಬರೂ ಕೂಡ ಸೊಕ್ಕಿ ಮೈ ಮರೆದರು, ಆ ನವರಸಗಳಲ್ಲಿ ಮುಳುಗಿ ಮಿಂದು ಅವರಿಬ್ಬರೂ ಕೂಡ ಅನ್ಯೋನ್ಯ ಭಾವದಿಂದ ಮೈ ಮರೆದರು ಅಂಥೇಳಿ ಕವಿ ವರ್ಣನೆಯಿಂದ ಮಾಡ್ತಾ ಇದ್ದಾನೆ.

ಅವರಿಬ್ಬರೂ ಕೂಡ ರತಿ ಸಾಮ್ರಾಜ್ಯದ ಅತ್ಯುನ್ನತ ಸ್ಥಿತಿಯನ್ನು ಹೊಂದಿಬಿಟ್ರು, ಅಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಗಿಬಿಡ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಕೂರುರುಗಳ ಉಗುರುಗಳಲ್ಲಿ ಆಗತಕ್ಕಂತಹ ಆ ಗೆರೆಗಳಲ್ಲಿ ಗಾಯಗಳಲ್ಲೇ ಸೂತ್ರಬಂಧವಾಯಿತಂತೆ. ಹಾಗೆ

ಕುಂಭಸ್ಥಳಗಳ ಆ ವಕ್ಷಸ್ಥಳಗಳ ಕುಂಭಸ್ಥಾಪನವು ಕಂಠದಿಂದ ಹೊರಡ್ತಾ ಇರತಕ್ಕಂತಹ ಅವರ ಧ್ವನಿಗಳು, ಅನ್ಯೋನ್ಯ ಸಲ್ಲಾಪದ ಮಾತುಗಳೇ ಮಂತ್ರ, ಅವರಿಗೆ ಉಂಟಾಗ್ತಾ ಇರತಕ್ಕಂತಹ ರೋಮಾಂಚನವೇ ಅಲ್ಲಿ ಕುಶ ದರ್ಭೆಯ ಆಸ್ತರಣ ಇತ್ಯಾದಿಗಳು, ಏನೇನು ಪಟ್ಟಾಭಿಷೇಕಕ್ಕೆ ಬೇಕೋ ಎಲ್ಲವೂ ಕೂಡ ಸಿದ್ಧವಾಗಿ ಬಿಡಿತು. ಅಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಆ ಮಣಿಮಂಚದ ಆಸನದಲ್ಲಿ ವೀರ ರತಿ ಸಾಮ್ರಾಜ್ಯದಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಯಿತು. ಆ ರೀತಿಯಲ್ಲಿ ಇಬ್ಬರೂ ಕೂಡ ಮೆರೀತಾ ಇದ್ದಾರೆ.

0: ಅವಳು ಆ ಪ್ರಿಯತಮನ ಒಂದು ಪ್ರೀತಿಯಲ್ಲಿ ತೃಪ್ತಿಯನ್ನು ಹೊಂದಿದ್ದಾಳೆ ಅಂಥೇಳಿ ಕವಿ ಇದರಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ತಳ್ಳು ಒಳ್ಳೆ ಅಂತ ನಿಟ್ಟಿಸಿರು, ಆ ಸುರತದಿಂದ ಸಂತೋಷ ಹೊಂದಿರತಕ್ಕಂತಹ ಪ್ರಕಟಿಸಿದ ಕಟಿ ಅಂತ ಅವಳ ನಡು ಅದನ್ನು ಕಂಪನದಿಂದ ಅದನ್ನು ಸಂತೋಷವನ್ನು ತೋರ್ತಾ ಇದೆಯಂತೆ. ಬೆಂಡಾದ ಮೈ, ಅವಳ ಮೈ ಸೋತು ಹೋಗಿದೆ. ಅದೇ ರೀತಿಯಲ್ಲಿ ಮುಖದಲ್ಲಿ ಬೆಮರು, ಕೂದಲು, ಮುಂಗುರುಳುಗಳು ಅದು ಎಲ್ಲವೂ ಕೂಡ ಕೆದರಿ ಹೋಗಿದೆ. ಕಣ್ಣಿನ ಮೇಲೆ ಹಾಕಿರ್ತಕ್ಕಂತಹ ಕಪ್ಪು ಇತ್ಯಾದಿಗಳು ಮಸಳಿ ಹೋಗಿದೆ. ಹಾಗೆ ಹಣೆಯಲ್ಲಿ ಹಾಕಿರ್ತಕ್ಕಂತಹ ಆ ಕೆಂಪು ಬಣ್ಣ ಅದು ಕೂಡ ಎಲ್ಲ ಕಡೆಗೂ ಕೂಡ ಸರಿದಾಡಿದೆ. ಈ ರೀತಿಯಲ್ಲಿ ಸೊಪ್ಪಾದ ಅಧರ, ಕಪ್ಪಾಗಿರತಕ್ಕಂತಹ ಸೋತು ಹೋಗಿರತಕ್ಕಂತಹ ತುಟಿಗಳು ಎಲ್ಲವೂ ಕೂಡ ಆ ಕಾಂತೆಗೆ ಸಂತೋಷವನ್ನು ಉಂಟು ಮಾಡಿರತಕ್ಕಂಥದ್ದನ್ನ ತೋರ್ತಾ ಇದೆ.
1: ಮನ್ವಾದಿ ಋಷಿಗಳ ಅಭಿಮತಮಿದೆಂದರಿದು ಆಸುಧನ್ವ

ತಾನು ತಂದೆಯ ಮಾತಿಗೆ ತಡವಾಗಿ ಹೋಗ್ತಾ ಇದ್ದೇನೆ, ಆದರೂ ಕೂಡ ಚಿಂತೆ ಇಲ್ಲ, ಮನ್ವಾದಿ ಋಷಿಗಳು, ಮನು ಮುಂತಾದ ಋಷಿಗಳು ಇದನ್ನು ಒಪ್ಪಿದ್ದಾರೆ. ಋತು ಕಾಲದಲ್ಲಿರ್ತಕ್ಕಂತಹ ಸ್ತ್ರೀಯ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಪುರುಷನಿಗೆ ಯುಕ್ತವಲ್ಲ, ಇದು ಧರ್ಮಕ್ಕೆ ಅನುಗುಣವಾಗಿದೆ ಅಂಥೇಳಿ ಅದನ್ನು ಯೋಚನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿದ್ದಾನೆ. ಋತುಸ್ನಾತೆಯಾಗಿರ್ತಕ್ಕಂತಹ ಪತ್ನಿಯನ್ನು ಸೇರಿಬಿಟ್ಟು ಅವಳಿಗೆ ಪುತ್ರ ಅನುಗ್ರಹವನ್ನು ಮಾಡಿ ಅವನು ಸಿದ್ಧನಾಗಿದ್ದಾನೆ ಯುದ್ಧಕ್ಕೆ ಹೊರಡಬೇಕು ಅಂಥೇಳಿ ಕಾಂತೆಯಿಂದ ಬೀಳ್ಕೊಡಿಸಿಕೊಂಡು ಇನ್ನೇನು ಯುದ್ಧಕ್ಕೆ ಹೊರಡಬೇಕು, ಹೊರಗೆ ಬಂದು ಸಿದ್ಧನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಸೈನ್ಯವೆಲ್ಲ ಹೊರಗಡೆ ಬಯಲಲ್ಲಿ ನೆರೆದಿದೆ. ಆ ನರನ ಕುದುರೆಯನ್ನು ಕಟ್ಟಬೇಕು ಅಂಥೇಳಿ ಆಜ್ಞೆಯಾಗಿದೆ, ಅದಕ್ಕೋಸ್ಕರವಾಗಿ ಸೈನ್ಯವೆಲ್ಲ ಸಿದ್ಧವಾಗಿದೆ. ಹಂಸಧ್ವಜನೂ ಕೂಡ ಅಲ್ಲಿ ಬಂದು ಆ ಯುದ್ಧದ ಸಿದ್ಧತೆಯನ್ನು ನೋಡೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಬಂದು ಅದರಲ್ಲಿ ತನ್ನ ಅತಿ ಪ್ರಿಯನಾಗಿರ್ತಕ್ಕಂತಹ ಕುಮಾರನನ್ನು ಸುಧನ್ವನನ್ನು ಕಾಣದೆ ಕೆಂಡಾಮಂಡಲವಾಗಿದ್ದಾನೆ. ಬಹಳ ಸಿಟ್ಟು ಬಂದಿದೆ ಅವನಿಗೆ.

ಎಲ್ಲರೂ ಬಂದಿದ್ದಾರೆ. ತನ್ನ ಮೋಹದ ಕುಮಾರನಾಗಿರ್ತಕ್ಕಂಥ ಸುಧನ್ವ ಮಹಾವೀರ ಹರಿಭಕ್ತ ಅವನು ಬಂದಿಲ್ಲ. ಮರಾಳ ಕೇತುವಿಗೆ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂದು ಪಕ್ಕದಲ್ಲಿರ್ತಕ್ಕಂಥ ಸುಮತಿಯನ್ನು ನೋಡಿ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಬೇಗ ಕರೆಸು, ಎಲ್ಲಿದ್ದರೂ ಕೂಡ ಅವನನ್ನು ಹೆಡೆಮುರಿ ಕಟ್ಟಿ ಕರೆತರಲಿ ಅಂಥೇಳಿ ಆಜ್ಞೆಯನ್ನು ಮಾಡಿದ್ದಾನೆ. ಅದರಂತೆ ಸುಮತಿ ಸಮೀಪದಲ್ಲಿದ್ದಂತಹ ಕೆಲವು ಭಟರನ್ನು, ಅಂಥ ಭಟರು ಅಂತಂದರೆ ಹೇಳಿದರೆ ಹಾಗೆ ತಲೆಯನ್ನು ಕಡಿಯತಕ್ಕಂತಹ ಭಟರು ಅವರು. ಅವರು ಇನ್ನೊಂದು ಮಾತನ್ನು, ಇನ್ನೊಂದು ಯೋಚನೆಯನ್ನು ಮಾಡತಕ್ಕಂಥವರಲ್ಲ. ಅಂಥವರನ್ನು ಆಜ್ಞೆ ಮಾಡಿದ್ದಾನೆ. ಹತ್ತಾರು ಜನ ಭಟರನ್ನು ಕಳಿಸಿಬಿಟ್ಟ, ಹೋಗಿ ಅಲ್ಲಿ ಎಲ್ಲಿದ್ದರೂ ಕೂಡ ಎಳೆದುಕೊಂಡು ಬನ್ನಿ ಅಂತ. ಸುಧನ್ವ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲರಿಂದ ಅನುಜ್ಞೆಯನ್ನು ಪಡೆದು, ಪತ್ನಿಯ ಒಪ್ಪಿಗೆಯನ್ನು ಪಡೆದು ಹೊರಗಡೆ ಬರ್ತಾ ಇದ್ದಾನೆ. ಅವನನ್ನು ಬಂದು ತುಡುಕಿಬಿಟ್ರು, ಬಂದು ಹಿಡಿದು ಏನೂ ಅವನ ಮಾತನ್ನು ಆಡೋ ಹಾಗಿಲ್ಲ. ಅವನ ಮಾತುಗಳನ್ನು ಕೇಳದೆ ಅವನನ್ನು ಹಿಂಗಡೆ ಕೈಗಳನ್ನು ಬಿಗಿದುಬಿಟ್ಟು ನೇಣುಗಳಿಂದ ಅವನನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಅಂತಂದರೆ, ಕಳ್ಳನನ್ನು ಕದ್ದಿರ್ತಕ್ಕಂತಹ ಕಳ್ಳನನ್ನು ಎಳ್ಕೊಂಡು ಬರುವಂತೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಪುರಜನರು, ಪರಿಜನರು, ಆ ಅರಮನೆಯಲ್ಲಿರ್ತಕ್ಕಂತಹ ಪರಿಜನ ಸೇವಕ ಜನರು, ಬಂಧುಗಳು, ಜೊತೆಗೆ ಪಟ್ಟಣಿಗರು ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತೆ. ಈ ನಿಷ್ಠುರವನ್ನು, ಇಂತಹ ಪರಮಭಕ್ತನನ್ನು, ವೀರನನ್ನು, ರಾಜನ ಪರಮಪ್ರೀತಿಯ ಮಗನನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ.

0: ಹಾಗೆ ಹಿಂಗೈಗಟ್ಟುಗಳಿಂದ ಎಳೆದುಕೊಂಡು ಬಂದಿರತಕ್ಕಂತಹ ಸುಧನ್ವನನ್ನ ತಂದೆಯ ಕಾಲ ಮೇಲೆ ಕೆಡವಿಬಿಟ್ರು. ಕೆಳಗೆ ಬಿದ್ದಿರತಕ್ಕಂತಹ ಅವನನ್ನ ನೋಡಿ ಹೇಳ್ತಾ ಇದ್ದಾನೆ, ದಟ್ಟಿಸಿಬಿಟ್ಟು, ಎಲ್ಲವೋ ಮೂರ್ಖ, ತಂದೆಯ ಕಟ್ಟಳೆಯ ನರಿದು ಅಂತ. ನಾನು ಮಾಡಿರ್ತಕ್ಕಂತಹ ಕಟ್ಟಳೆ ನನಗೆ ಗೊತ್ತಿದೆ. ಯಾರು ಯುದ್ಧದಿಂದ ಹಿಂದೆ ಸರಿಯುತ್ತಾರೆ, ನಗಾರಿಯ ಧ್ವನಿಯನ್ನು ಕೇಳಿದ ಕೂಡಲೇ ಯಾರು ಬರೋದಿಲ್ಲ, ಅವರಿಗೆ ಘೋರವಾಗಿರ್ತಕ್ಕಂತಹ ಮರಣ. ಕಾದಿರತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬೇಯಿಸ್ತಾರೆ ಅಂತ ಹೇಳಿ ಗೊತ್ತಿದ್ದು ಕೂಡ ನೀನು ಕೃಷ್ಣ ದೀಕ್ಷೆಯನ್ನು ಮರೆದು ಬಿಟ್ಟು ರಣದುತ್ಸವವನ್ನು ಬಿಟ್ಟು ಪಟ್ಟಣದಲ್ಲಿ ಏಕೆ ತಳುವಿದೆ, ಯಾಕೆ ತಡ ಮಾಡದೆ ಹೇಳು ಅಂಥೇಳಿ ದಟ್ಟೈಸಿ ಕೇಳ್ತಾ ಇದ್ದಾನೆ. ಬೇಗ ಹೇಳು ಬಗಳು ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ಲಜ್ಜೆಯಿಂದ ತಂದೆಯ ಪಾದಗಳನ್ನೇ ನೋಡ್ತಾ ತಲೆಯನ್ನು ತಗ್ಗಿಸಿಬಿಟ್ಟು ಉತ್ತರವನ್ನು ಕೊಡ್ತಾ ಇದ್ದಾನೆ.
1: ಸತೀ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲ, ಸತಿ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲ, ಋತು

ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿದ್ದೆ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ ಆಗ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ. ಸತಿ ಸಂತತಿಗೆ ಬಯಸಿ ದಿನಗಳೆದು ದಿನ್ನಿಲ್ಲ. ನನ್ನ ಪತ್ನಿ, ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನನಗೆ ಋತು ಸಮಯ ಇದು, ನಾನು ಪುತ್ರವತಿ ಆಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ಬರುವ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳಿದ. ಅಲ್ಲಿ ಇದ್ದೆ ಅಂತ ಹೇಳಿದುಕೊಳ್ಳೆ. ಕೃತಕಂ ಇದು, ಇದೇನು ನಾಡಾಡಿಗಳ ಭಾಷೆಯನ್ನು ಹೇಳ್ತಾ ಇದ್ದೀಯಾ? ಕೃಷ್ಣ ದರ್ಶನದ ಈ ಸಂದರ್ಭವನ್ನು ಬಿಟ್ಟು ಈ ಕೃಷ್ಣ ದರ್ಶನದ ಕಾಲದಲ್ಲಿ ಇತರ ಧರ್ಮದ ವೇಳೆಗಡ ಪತ್ನಿಗೆ ಋತುದಾನವನ್ನು ಮಾಡತಕ್ಕಂತಹ ಧರ್ಮ ಒದಗಿಬಿಡ್ತು ಇವನಿಗೆ. ಏ, ಇವನನ್ನು ಆ ಕಡೆಗೆ ನೂಕಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ನಮ್ಮ ಧರ್ಮವನ್ನು ಹೇಳ್ತಕ್ಕಂತಹ ಪುರೋಹಿತರನ್ನು ಕರೆ, ಕೇಳೋಣ ಇದಕ್ಕೆ ನಿಷ್ಕೃತಿಯನ್ನು. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ, ಧರ್ಮದ್ರೋಹವಾಗಿದೆ. ಕೃಷ್ಣ ದರ್ಶನಕ್ಕೆ ಬಾರದೆ ಪತ್ನಿಯೊಂದಿಗೆ ಕಾಲವನ್ನು ಕಳೆದಿದ್ದಾನೆ, ಇವನಿಗೆ ನಿಷ್ಕೃತಿ ಏನು ಅಂತ ಹೇಳಿ ಕೇಳ್ತೇನೆ, ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತನ್ನು ಕೇಳಿಬಿಟ್ಟು

0: ಆ ಜನರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ ಅಂತ. ನೀನು ನನ್ನ ಮಗ, ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಹಿಂದೆ ರಾಜರು ರುಕ್ಮಾಂಗದ ಹರಿಶ್ಚಂದ್ರ ಮುಂತಾದವರು ತಮ್ಮ ಮಕ್ಕಳ ಮುಖವನ್ನು ಕೂಡ ನೋಡಲಿಲ್ಲ ಧರ್ಮ ಸತ್ಯಕ್ಕೋಸ್ಕರವಾಗಿ. ಆ ರೀತಿಯಲ್ಲಿ ನೀನು ನಡೆಯೋದಾದರೆ ಇಲ್ಲಿ ಇರ್ತೀವಿ ಅಂತ ಹೇಳಿದರು. ಅಂದರೆ ನಿನಗೆ ಗೊತ್ತು ಅಂತ, ಇಲ್ಲಿ ನಿನ್ನ ಕಟ್ಟಳೆ ಏನಿದೆ ಅದರಂತೆ ನಡೆಯೋದಾದರೆ ಇಲ್ಲಿ ಇರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಸಮಯ 2 ಆಗ್ತಾ ಇದೆ. ಇಂದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ ಯುಪಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ

ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
4: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದೆ. ಈ ವರ್ಷ ಏನಪ್ಪಾ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ ಈ ಗಿಡಗಳು ಏನಪ್ಪಾ ಅಂತಂದ್ರೆ ಪರಾಗಸ್ಪರ್ಶದಿಂದ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ, 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
3: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

ಗಾಂಧೀಜಿ ಹೇಳ್ತಾರೆ, ಆಂತರಿಕ ಮತ್ತು ಬಾಹ್ಯ ಬದಲಾವಣೆ ಮಾಡ್ಕೊಳ್ಳೋಕೆ ಹೊರಟಾಗಿ ನನ್ನ ವೆಚ್ಚದಲ್ಲಿ ಅಷ್ಟೇ ಅಲ್ಲ, ನನ್ನ ಜೀವನ ಕ್ರಮದಲ್ಲೂ ಕೂಡ ಬದಲಿ ಆಗ್ತಾ ಹೋಯಿತು. ನಾನು ಅಂದ್ಕೊಂಡೆ ನನ್ನ ಆಹಾರದ ಬದಲಾವಣೆ ಮಾಡ್ಕೊಳ್ಬೇಕು. ಶಾಖಾಹಾರ ಅಂತೂ ತೀರ್ಮಾನ ಆಗಿಬಿಟ್ಟಿತ್ತು. ಒಂದು ತೀರ್ಮಾನಕ್ಕೆ ಮಾಡಿದರು, ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಅವನು ಕೊಂದು ತಿನ್ನಬಾರ್ದು. ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಆದ್ದರಿಂದ ಮನುಷ್ಯರ ಕೆಲಸ ಇರೋದು ಪ್ರಾಣಿಗಳ ರಕ್ಷಣೆ ಮಾಡೋದೇ ಹೊರತಾಗಿ ಭಕ್ಷಣೆ ಮಾಡೋದಲ್ಲ. ಆದರೆ ಜನ ಕೆಲವು ಮೊಟ್ಟೆ ತಿಂತಿದ್ರಂತೆ, ಕೆಲವು ಹೇಳಿದ್ರಂತೆ ಮೊಟ್ಟೆ ಏನು ಅದು ಮಾಂಸಾಹಾರಿ ಅಲ್ಲ ತಿನ್ಬಹುದು ಅಂತ. ಇವರು ಸಾಕಷ್ಟೆಲ್ಲ ತಿಂದರು ಮೊಟ್ಟೆನ, ಅದೆಲ್ಲ ಹೇಳಿದ್ರಲ್ಲ ಅವರು. ವ್ಯಾವಹಾರಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ಖರ್ಚಿಂದು ಅಂತ ತೀರ್ಮಾನ ಆಗಿತ್ತು. ಹೋಟೆಲ್ಗಳಲ್ಲಿ ಶಾಖಾಹಾರಗಳು ಸಿಗ್ತಾ ಇದ್ರು. ಒಂದು ವಾರ ಪತ್ರಿಕೆ ನಡೆಸಿದ್ರಂತೆ ಸಂಘದವರೆಲ್ಲ ಸೇರಿಕೊಂಡು. ಇವರೇನು ಮಾಡಿದ್ರು ಗೊತ್ತಾ, ಮನೆಯಿಂದ ಬರುವಂಥ ಮಿಠಾಯಿ ಮಸಾಲೆ ಎಲ್ಲಾನು ತಿನ್ನೋದು ಬಿಟ್ಬಿಟ್ರು. ಮನಸ್ಸು ಬದಲಾಯಿಸ್ತು, ಮಸಾಲೆ ಆಸೆ ತಪ್ಪೋಯ್ತು. ಸಪ್ಪೆ ಆದಂಥ ರಿಚ್ಮಂಡ್ ಬಸ್ಲೆ ಸೊಪ್ಪು ನನಗೆ ಭಾಳ ಇಷ್ಟ ಆಯಿತು. ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದದ್ದು ಅಂದರೆ ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲಿಲ್ಲ, ಮನಸ್ಸಲ್ಲಿದೆ ಅಂತ ಗೊತ್ತಾಯಿತು. ಭಾಳ ದೊಡ್ಡ ಬದಲಾವಣೆ ಇದು, ನಮ್ಮೆಲ್ಲರಿಗೂ ಅಷ್ಟೇ. ಆರ್ಥಿಕ ದೃಷ್ಟಿಯಿಂದ ಚಹಾ ಕಾಫಿ ಶ್ರೀಮಂತರದ್ದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಚಹಾ ಕಾಫಿ ಪೂರ್ತಿಯಾಗಿ ಬಿಟ್ಟು ಅದ್ರ ಬದಲಾಗಿ ಕೋಕೋ ಕುಡಿಬೇಕು ಅಂತ. ಆ ಹೋಗ್ತಿರುವಂಥ ಹೋಟೆಲಲ್ಲಿ ಎರಡು ಭಾಗ ಆಯ್ತಂತೆ. ಒಂದು ಹೋಟೆಲಲ್ಲಿ ನಿಮಗೇನು ಬೇಕು ಖಾದ್ಯ ತೊಗೊಂಡು ಅವಾಗ ಹಣ ಕೊಡಬೇಕು, ಇನ್ನೊಂದಕ್ಕೆ ಫಿಕ್ಸ್ ಆಗಿತ್ತು ರೇಟು ಇಷ್ಟೇ, ಶಿಲಿಂಗು ಎರಡು ಶಿಲಿಂಗು ಅಂತ ಕೊಡೋದು. ಶ್ರೀಮಂತರಿದ್ದವರೆಲ್ಲ ಅಲ್ಲಿ ಮೊದಲು ಹೋಗೋರು, ತಾವು ಆರ್ಡರ್ ಮಾಡಿ ತೊಗೊಳ್ಳೋಂಥದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಹೋದಾಗ ಒಂದು ಚೂರು ರೊಟ್ಟಿ ಒಂದಿಷ್ಟು ಪಲ್ಯ ಎಲ್ಲ ಕೂಡ 6 ಪೆನಿಗೆ ಕೊಡ್ತಾ ಇದ್ರಂತೆ. ನಾನು ಅತ್ಯಂತ ಮಿತವ್ಯಯವಾದದ್ದನ್ನು ಆರಿಸ್ಕೊಂಡೆ ಅಂತ ಗಾಂಧಿ ನೆನಪು ಮಾಡ್ಕೋತಾರೆ. ಇನ್ನೊಂದು ಪ್ರಯೋಗ ಏನು ಮಾಡಿಕೊಂಡ್ರು ಅಂದರೆ ಹಾಲಿನೊಳಗೆ ಖರ್ಚು ಕಮ್ಮಿ ಮಾಡಬೇಕು, ಅಷ್ಟು ಗಟ್ಟಿ ಹಾಲು ನನಗೆ ಬೇಕಾಗಿಲ್ಲ ಅಂತ ಶುರು ಮಾಡಿದ್ರಂತೆ. ಆವಾಗ ಅನಿಸ್ತಂತೆ ಆಕಳ ಹಾಲು ಮನುಷ್ಯನಿಗೆ ಭಾಳ ಭಾರ ಆಗುತ್ತೆ, ಮೇಕೆ ಹಾಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿರ್ಬೇಕು ಅವರಿಗೆ. ತಾಯಿ ಬೇರೆ ಹೇಳಿದ್ಲು ಮೊಟ್ಟೆ ತಿನ್ನಬೇಡ ಮಾಂಸ ತಿನ್ನಬೇಡ ಅಂತ. ಮೊದಲು ತಾನೇ ಸಮಾಧಾನ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆಂದ ಇದೆ ನೋಡಿದ್ದು. ಎಲ್ಲರ ಮನಸ್ಸಲ್ಲಾಗುವಂಥದ್ದು, ನಾವು ಏನೋ ತಪ್ಪು ಮಾಡಿದ್ದಕ್ಕೆ ಸಮರ್ಥನೆ ಕೊಂಡ್ಕೊಂಡು ಹೋಗ್ತೀವಿ, ಮೊಟ್ಟೆ ಅಲ್ವಾ ಅದೇನು ಜೀವ ಇಲ್ಲದ್ದು ಅಂತ. ಆದರೆ ತಾಯಿ ಮಾತಿನ ಹೇಳಿದೊಳಗೆ ಅವ್ರು ಹೇಳ್ತಾರೆ, ತಾಯಿ ಅಪೇಕ್ಷೆ ಪಟ್ಟದ್ದು ಜೀವ ಇರೋದನ್ನು ಯಾವುದೂ ತಿನ್ನಬೇಡ ಅಂತ ಹೇಳಿದ್ದು, ಪ್ರಾಣಿ ಜೀವ ಎನ್ನೋದು. ಆದ್ದರಿಂದ ನನಗನ್ನಿಸಿದ್ದು ಮಾತು ಮುಖ್ಯ ಅಲ್ಲ, ಮಾತಿನಿಂದ ಇರುವಂಥ ತತ್ವ ಮುಖ್ಯ ಅಂತ ಅನ್ನಿಸ್ತು. ಅವತ್ತು ಬಿಟ್ಟುಬಿಟ್ಟೆ ನಾನು ಪೂರ್ತಿ. ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡಿ ಕೇಳೋದು, ಇದರೊಳಗೇನಿದೆ ಇದರೊಳಗೇನಿದೆ ಅಂತ ಕೇಳಬೇಕಾಗ್ತಿತ್ತು. ಕೆಲವರು ಕಿರಿಕಿರಿ ಆಯಿತು, ಎಷ್ಟು ಸಲ ಕೇಳ್ತಾನೆ ಇವನು, ಇದರೊಳಗೆ ಮಾಂಸ ಇದೆಯಾ ಇದು ಬೊಟ್ಟೆ ಇದೆಯಾ ಅಂತ ಕೇಳ್ತಿದ್ದೆ. ಆಗ ನಾನೇನು ವಿಚಾರ ಮಾಡಿದೆ ಅಂದರೆ ಅವನ್ನೆಲ್ಲ ಕೇಳೋದೇ ಬೇಡ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ವೃತ ಮಾಡೋದು ಮತ್ತು ಪ್ರತಿಜ್ಞೆಗಳನ್ನು ಮಾಡೋದ್ರ ಬಗ್ಗೆ ಒಂದು ಚೂರು ವಿಚಾರ ಸ್ಪಷ್ಟ ಮಾಡಬೇಕು ಅಂದ್ಕೊಂಡ್ರು. ವೃತ ಅಥವಾ ಪ್ರತಿಜ್ಞೆಯ ಅರ್ಥ ಏನು ಬೇಕಾದಷ್ಟು ಚರ್ಚೆ ಆಗ್ತದೆ ಜಗತ್ತೊಳಗೆ. ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ಆಗಿರಲಿ, ಜನ ಎಲ್ಲ ವರ್ಗದಲ್ಲೂ ಇದ್ದಾರೆ, ತಮ್ಮ ಬೇಕಾದ್ದನ್ನು ಬಳಸ್ಕೊಂಡು ಅವ್ರು ಹೇಳ್ತಾರೆ ಜಗತ್ತನ್ನು ಮತ್ತು ದೇವರಿಗಿಬ್ಬರಿಗೂ ಮೋಸ ಮಾಡ್ತಾರೆ ಅಂತ. ನಾನು ಬೇಕಾದದ್ದನ್ನು ಆರಿಸ್ಕೊಂಬಿಡೋದು ಇದೇ ಸರಿ ಅಂತ ಹೇಳಿ ತಮ್ಮನ್ನು ಮೋಸ ಮಾಡ್ಕೋತಾರೆ, ಜಗತ್ತಿಗೂ ಮೋಸ ಮಾಡ್ತಾರೆ, ದೇವರಿಗೂ ಮೋಸ ಮಾಡ್ತಾರೆ. ಒಂದೇ ಒಂದು ಸುವರ್ಣ ನಿಯಮ ಅಂದರೆ ಯಾರು ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರೋ ಆ ಪ್ರತಿಜ್ಞೆಗೆ ಪ್ರಾಮಾಣಿಕವಾಗಿ ಯಾವ ಅರ್ಥವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ಅರ್ಥವನ್ನು ಅಂಗೀಕಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಎರಡು ಅರ್ಥ ಆಗುವ ಅವಕಾಶ ಇದ್ದಲ್ಲಿ ದುರ್ಬಲರಾದರ ವಾದವನ್ನು ಒಬ್ಬಬೇಕು. ಪ್ರಬಲರಾದವ ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ, ಅವ್ರ ಅರ್ಥ ಇಟ್ಕೋಬೇಡಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇಂಗ್ಲೆಂಡ್ವರೆಗೆ ಇರೋ ತನಕನೂ ನಾನು ಅನುಸರಿಸಿದಂಥ ಪ್ರಯೋಗಗಳು ಮಿತವ್ಯಯಗಳು ಆರೋಗ್ಯ ದೃಷ್ಟಿಯಿಂದ ನಡೆಸಿದ್ದಾಗಿತ್ತು. ನಾನು ದಕ್ಷಿಣ ಆಫ್ರಿಕೆಗೆ ಹೋಗೋವರೆಗೂ ಅವನು ಧಾರ್ಮಿಕ ದೃಷ್ಟಿಯಿಂದ ನೋಡಿರಲಿಲ್ಲ ಅಂತ ನೆನೆಸ್ಕೋತಾರೆ. ಒಂದು ದಕ್ಷಿಣ ಆಫ್ರಿಕೆಗೆ ಹೋದಾಗ ಎಲ್ಲ ಪ್ರಯೋಗಗಳು ಕಡಿಮೆಯಾದವು, ಅವುಗಳ ವಿಚಾರ ಮುಂದೆ ನೋಡೋಣಂತೆ. ಇಂಗ್ಲೆಂಡ್ನಲ್ಲಿರುವಾಗ ಅದರ ಬೀಜಾಂಕುರ ಆಗಿತ್ತು ಅಂತ ಮಾತಾಡ್ತಾರೆ. ಇನ್ನೊಂದು ದೊಡ್ಡ ತೊಡಕು ಗಾಂಧೀಜಿಗೆ ಇಂಗ್ಲೆಂಡಲ್ಲಿದ್ದ ಕಂಡು ಬಂದದ್ದು ಅಂದರೆ ಮಾತಾಡೋದ್ರಲ್ಲಿ ಹೆದರಿಕೆ, ವಿಪರೀತ ಹೆದರಿಕೆ. ಈ ಶಾಖಾಹಾರಿ ಮಂಡಳಿ ಸೇರ್ತಿತ್ತಲ್ಲ, ಸಭೆ ಮುಗಿದ್ಮೇಲೆ ಯಾರಾದರೂ ಮಾತಾಡಬೇಕು ಅಂತಿರೋದು. ಓಲ್ಡ್ ಫೀಲ್ಡ್ ಅಂತ ಒಬ್ಬರು ಅಧ್ಯಕ್ಷರು, ಅದಕ್ಕೆ ಅವ್ರು ಹೇಳೋರಂತೆ, ನೀ ಯಾ ನನ್ನೊತ್ತಿಗೆ ಚೆನ್ನಾಗಿ ಮಾತಾಡ್ತೀಯಪ್ಪ, ನನ್ನ ಜೊತೆ ಕೂತಾಗ ಮಾತಾಡ್ತೀಯ, ಸಭೆಯಲ್ಲಿ ಮಾತಾಡೋಕ್ಕೆ ಏನು ತೊಂದರೆ ನಿನಗೆ, ತುಟಿನೇ ಬಿಚ್ಚೋದಿಲ್ಲಲ್ಲ, ನೀನೊಂದು ಗಂಡು ಜೇನು ಇದ್ದಂಗಿದ್ದೀಯಾ ಅಂತಿದ್ರಂತೆ. ಅದು ಅರ್ಥ ಆಯ್ತಂತೆ, ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆ ಎಂದಿರ್ತವೆ, ಗಂಡು ಜೇನು ಮಾತ್ರ ಶುದ್ಧ ಸೋಮಾರಿ, ಅದು ನೀನು ಸೋಮಾರಿ ಹಂಗೆ ಬಾಯಿ ಕಟ್ಕೊಂಡು ಕೂತಿದ್ಯಾ, ಕೂಡಬೇಡ ಅಂತ ಹೇಳ್ತಿದ್ರಂತೆ. ಇವರು ಧೈರ್ಯ ಮಾಡ್ತಿದ್ರು, ಬರ್ಕೊಂಡು ಹೋಗೋದು ಎಲ್ಲನೂ. ಒಂದ್ಸಲ ಅಂತೂ ಹೇಳ್ತಾರೆ, ಸಭೆಯಲ್ಲಿ ಆದಮೇಲೆ ಚರ್ಚೆ

0: ಆದಾಗ ಇವ್ರು ಮಾತಾಡಬೇಕು ಅನ್ನಿಸ್ತು. ಇವ್ರ ಅಭಿಪ್ರಾಯ ಇಟ್ಕೊಂಡು ಅವರು 4-5 ಜನ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದಕ್ಕೇನು ಮಾಡಿದ್ದೆ, ನಾನು ಭಾಷಣ ಬರೆದಿಟ್ಕೊಂಡಿದ್ದೆ ಮೊದಲು, ಏನು ಹೇಳಬೇಕು ಅಂತ ವಿಚಾರ ಮಾಡಿಕೊಂಡಿದ್ದೆ, 3-4 ಸಲ ರಿಹರ್ಸಲ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಗಾಂಧಿ ನೀನು ಮಾತಾಡು ಅಂದರು. ನನಗದನ್ನು ತೆಗೆದು ಓದೋ ಕೂಡ ಧೈರ್ಯ ಆಗಲಿಲ್ಲ. ಅಧ್ಯಕ್ಷರು ಯಾರ ಕಡೆಯಿಂದಾನೋ ಓದಿಸಿದರು. ಬಹಳ ಅಸಹ್ಯ ಅನಿಸ್ಬಿಡುತ್ತೆ ಅಧ್ಯಕ್ಷರಿಗೆ, ಅಲ್ಲಯ್ಯ ನೀ ಮಾತಾಡ್ತೀಯ ಅಂದ್ಬಿಟ್ಟೆ, ನನಗೂ ಅಪಮಾನ ಮಾಡಿದೆಲ್ಲ ನೀನು ಅಂತಂದ್ಬಿಟ್ರು. ಮುಂದೆ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಈ ಮುಖ ಹೇಳಿತನ ಇದೆಯಲ್ಲ, ಇಂಗ್ಲೆಂಡಲ್ಲಿ ಇರೋ ತನಕ ಇದ್ದೇ ಇತ್ತು. ಯಾರಾದರೂ 3-4 ಜನ ಇದ್ದರೆ ಬಾಯಿ ತೆಗೆಯೋಕ್ಕೆ ಧೈರ್ಯ ಇಲ್ಲ. ಒಂದ್ಸಲ ಮುಜುಮ್ದಾರ್ ಅಂತ ಅವ್ರ ಸ್ನೇಹಿತರು ಅವ್ರ ಜೊತೆಗೆ ವೆಂಟ್ನಾರ್ ಅನ್ನೋ ಜಾಗಕ್ಕೆ ಹೋದರು. ಅಲ್ಲಿ ಶಾಖಾಹಾರಿ ಕುಟುಂಬದಲ್ಲಿ ಉಳ್ಕೊಂಡಿದ್ರು. ಎಥಿಕ್ಸ್ ಆಫ್ ಡಯಟ್, ಅದ್ರ ಮೇಲೆ ಚರ್ಚೆ, ಪುಸ್ತಕದ ಬಗ್ಗೆ ಚರ್ಚೆ. ನೀವು ಮಾತಾಡಬೇಕು ಅಂತ ಕರೆದಿದ್ದರು ಇವ್ರನ್ನ. ಭಾಷಣ ಬರ್ಕೊಂಡು ಹೋದರೆ ಓದೋದೇನು ತಪ್ಪಲ್ಲ ಅಂತ ಅವ್ರು ಹೇಳಿದರು. ನೋಡಪ್ಪ ಬರ್ಕೊಂಬಂದು ಓದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ನಾನು ಭಾಷಣ ಬರ್ಕೊಂಡು ಹೋದೆ, ಓದಬೇಕು ಅಂತ ಎದ್ದು ನಿಂತ್ಕೊಂಡೆ, ಓದೋಕ್ಕಾಗಲೇ ಇಲ್ಲ. ಇರೋದೇ ಒಂದು ಭಾಷಣ ಒಂದು ಪುಟ್ಟದಷ್ಟಿತ್ತು, ಆದರೆ ಕಣ್ಣು ಮಂಜಾಯಿತು, ನಡುಕ ಬಂತು. ಅದನ್ನು ಮುಜುಮ್ದಾರ್ ಕೈಯಲ್ಲಿ ಕೊಟ್ಟೆ, ಅವರೇ ಓದಿದರು. ಅವ್ರ ಸ್ವಂತ ಭಾಷಣ ಚೆನ್ನಾಗಿತ್ತು, ಶ್ರೋತೃಗಳು ಕೇಳಿ ಕರ್ತಾಡನ ಮಾಡಿದರು. ನನಗೆ ಮತ್ತೆ ನಾಚಿಕೆ ಆಯಿತು, ಇಷ್ಟು ಅಶಕ್ತಿ ಇದ್ದೇನಲ್ಲ ನಾನು, ಮಾತಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟೇ ಅಲ್ಲ, ಕೊನೆ ಸಲ ಇಂಗ್ಲೆಂಡಲ್ಲಿ ಬಹಿರಂಗ ಭಾಷಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಹಾಸ್ಯಾಸ್ಪದ ಆಗಿ ಹೋಯ್ತದ್ದು. ಇಂಗ್ಲೆಂಡ್ ಬಿಟ್ಟು ಬರುವಾಗ ಒಂದು ಶಾಖಾಹಾರಿ ಮಿತ್ರನ ಭೋಜನಕ್ಕೆ ಕರೆದಿದ್ದರು, ಇವರೇ ಕರೆದಿದ್ದು. ಎಲ್ಲರೂ ಬಂದು ಚರ್ಚೆ ಆದಮೇಲೆ ಕೊನೆಗೆ ಒಂದು 3-4 ಜನ ಭಾಷಣನೂ ಮಾಡಿದರು. ಕೊನೆ ಇವ್ರ ಭಾಷಣ ಸರದಿ ಬಂತು. ಎಚ್ಚರಿಕೆಯಿಂದ 4-6 ವಾಕ್ಯದ ಭಾಷಣ ಮಾತ್ರ ಸಿದ್ಧ ಮಾಡಿಕೊಂಡು ಹೋಗಿದ್ರು. ಆದರೆ ಮೊದಲನೇ ವಾಕ್ಯ ಹೇಳಿದ ತಕ್ಷಣ ಮುಂದೆ ಮಾತು ಹೊರಡಲಿಲ್ಲ, ಎಲ್ಲ ನಿಂತು ಹೋಯ್ತು, ಮಾತೇ ನಿಂತು ಹೋಯ್ತು. ಅವ್ರು ನೆನಪಾಯ್ತಂಥವ್ರಿಗೆ ಇಂಗ್ಲೆಂಡಲ್ಲಿ ಎಡಿಸನ್ ಮಾತಾಡಿದ ಭಾಷಣ ಅದ್ಭುತವಾದ ಭಾಷಣ, ಅದು ಮೊದಲನೇ ಭಾಷಣ. ಅವ್ರು ಹೇಳ್ತಾರಂತೆ, ಎಡಿಸನ್ ಮಾತಾಡ್ತಾ ಹೇಳಿದರು, ಐ ಕನ್ಸೀವ್ ಅಂದ್ರಂತೆ. ಅಂದರೆ ನನಗೆ ತೋರುವುದೇನೆಂದರೆ ಅಂತ. ಕನ್ಸೀವ್ ಅಂತ ಅನ್ನೋ ಅರ್ಥಕ್ಕೆ ಗರ್ಭಧಾರಣೆ ಅಂತೂ ಇದೆ. ಅದಕ್ಕೆ ಅವರಿದ್ದರಲ್ಲ ಇನ್ನೊಬ್ಬರು ಪಾರ್ಲಿಮೆಂಟೇರಿಯನ್ ಹೇಳಿದ್ರಂತೆ, ಈ ಗೃಹಸ್ಥ 3 ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನೂ ಹೆರಲಿಲ್ಲ ಅಂತ. ಈ ಕನ್ಸೀವ್ಡ್ ಥ್ರೈಸ್ ಬಟ್ ಡಿಡ್ ನಾಟ್ ಬ್ರಿಂಗ್ ಫೋರ್ತ್ ಎನಿಥಿಂಗ್ ಅಂತ. ಅದನ್ನ ಇಟ್ಕೊಂಡು ಹೇಳಬೇಕು ಅಂತ ಹಾಸ್ಯವಾಗಿ ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿದ್ದಾರೆ. ಆದರೆ ಹೇಳ್ತಾರೆ, ಹಾಸ್ಯದ ಭಾಷಣ ಮಾಡೋಕ್ಕೆ ಹೋಗಿ ನಾನು ಹಾಸ್ಯಾಸ್ಪದ ಆಗಿಬಿಟ್ಟೆ, ಕೆಳ ಕೂತ್ಕೊಂಡ್ಬಿಟ್ಟೆ, ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂತ. ಅವ್ರು ನೆನೆಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ. ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೇ ನನ್ನ ಮುಖ ಹೇಳಿತನ ದೂರ ಆಯಿತು. ಆದರೂ ಅದನ್ನು ಪೂರ್ಣವಾಗಿ ಜಯಿಸೋಕ್ಕಾಗಲಿಲ್ಲ ನನಗೆ. ತಕ್ಷಣ ಆಗಿಂದಾಗೆ ಅಶುಭ ಭಾಷಣ ಮಾಡೋದಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಅದರಿಂದ ಸಾಧ್ಯವಾದ ಕಡೆ ಹೋದಾಗೆಲ್ಲ ಭಾಷಣ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದೆ, ಹಿಂದೆ ಕೂತ್ಕೊಂಡ್ಬಿಡ್ತಿದ್ದೆ ಮಾತಾಡೋಕ್ಕೆ ಅಂತ. ಈ ಸಂಕೋಚ ಪ್ರಕೃತಿ ನನಗೆ ಮೊದಮೊದಲು ತುಂಬ ತೊಂದರೆ ಅನಿಸಿದ್ರು ಕೂಡ ಅದನ್ನು ಸಂತೋಷನೂ ಕೊಡ್ತು, ಯಾಕಂದರೆ ನನ್ನಲ್ಲಿ ಮಾತಿನ ಮಿತಿಯನ್ನು ಕಲಿಸ್ಕೊಡ್ತು. ಬಹಳ ಅದ್ಭುತ ಮಾತಿದು, ಯಾವಾಗಲೂ 10 ಮಾತಾಡುವಾಗ 4 ಮಾತಾಡಬೇಕು, ಜಾಸ್ತಿ ಮಾತಾಡ ತಪ್ಪಾಗತ್ತೆ. ಅದೆಷ್ಟು ಕೊಡ್ತು ಅಂದರೆ, ನನ್ನ ವಿಚಾರಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಅಭ್ಯಾಸ ನನಗೆ ಸ್ವಾಭಾವಿಕವಾಗಿ ಬಂದ್ಬಿಡ್ತು. ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ, ಒಂದು ಮಾತನ್ನು ಬರೀಲಿಲ್ಲ ಅನ್ನುವಂಥ ಪ್ರಶಸ್ತಿ ಪತ್ರವನ್ನು ನನಗೆ ನಾನು ಕೊಂಡ್ಕೊಂಡಿದ್ದೇನೆ ಬೇಕಾದಷ್ಟು ಸಲ ಅಂತಂತಾರೆ. ಸತ್ಯದ ಆರಾಧಕನಾಗಿದ್ದವನು ಮೌನವನ್ನು ಅವಲಂಬಿಸಬೇಕಾದದ್ದು ಅವಶ್ಯ. ತಿಳಿದೋ ಅತಿಶಯೋಕ್ತಿ ಬಂದ್ಬಿಡುತ್ತೆ ಮಾತು, ಸತ್ಯವನ್ನು ಮುಚ್ಚಿಡಬಾರ್ದು ಅನ್ನೋ ಮನುಷ್ಯ ಮಾತನ್ನು ತೂಕವಾಗಿ ಆಡಬೇಕು. ಸ್ವಲ್ಪ ಅವಕಾಶ ಕೊಡಿ ಮಾತಾಡೋಕೆ ಅಂತ ಕೇಳ್ತಾರೆ ಜನ, ಕೊಟ್ಟರೆ ನಿಲ್ಲಿಸೋದೇ ಇಲ್ಲ. ಅದು ನನಗೆ ಇಷ್ಟವೇ ಆಗಲಿಲ್ಲ ಜೀವನದಲ್ಲಿ. ಜನ ಒತ್ತಾಯ ಮಾಡಿದಾಗ ಒಂದೋ ಎರಡೋ ತೂಕದ ಮಾತನ್ನು ಹೇಳೋದು ನನಗೆ ಅಭ್ಯಾಸವಾಗಿ ಬಂತು. ಆದ್ದರಿಂದ ನನಗಿರುವಂಥ ಲಜ್ಜೆ ನಾಚಿಕೆ ಇತ್ತಲ್ಲ, ನನ್ನ ಜೀವನದಲ್ಲಿ ಗುರಾಣಿಯಾಗಿ ರಕ್ಷಣೆ ಮಾಡಿದೆ. ನನ್ನ ವಿಚಾರಗಳು ಪರಿಪಕ್ವವಾಗಿ ಸತ್ಯದ ಆರಾಧನೆಗೆ ಸರಿಯಾಗಿದ್ದಾವೆ ಅನ್ನೋ ಮಾತನ್ನು ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ
2: ಆಪ್ ಸುನ್ ರಹೇ ಹೈ ವಿವಿಧ ಭಾರತಿ ಸೇವಾ ದೇಶ್ ಕಿ ಸುರೀಲಿ ಧಡಕನ್ ಕಾರ್ಯಕ್ರಮ ಹೈ ಹಲೋ ಸಹೇಲಿ.

0: आप सुन रहे हैं विविध भारती।
1: सखियों की दिल की जुबान। हेलो सहेली।

0: अमर गीतों की रचयिता कवि प्रदीप की सुपुत्री मितुल प्रदीप साझा कर रही है अपने पिता कवि प्रदीप के जीवन से जुड़ी कुछ यादें।
1: जैसे उनके कपड़े बहुत ही सादे रहते थे, कभी भी सफेद के सिवा उन्होंने पहना नहीं, एकदम सीधे सादे व्यक्ति। लेकिन उन्होंने बच्चों के ऊपर कभी भी अपना सिद्धांत लादा नहीं, लेकिन वो सिद्धांत से चलते थे तो हम देखते थे उनको, तो वो चीजें हम में अपने आप से आ गई।
0: तो सुनना न भूले कार्यक्रम उजाले उनकी यादों के 31 मई शाम 4 बजे सिर्फ विविध भारती पर।
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಇದುವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30. ಈಗ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಗೀತೆಗೊಂದು ಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಸೋನಿಯಾ ಗಾಂವ್ಕರ್ ಮತ್ತು ನನ್ನ ಜೊತೆ
3: ಸಾಕ್ಷಿ ಜೋಶಿ
2: ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತವನ್ನು ಹೇಳುತ್ತೇವೆ.
0: ಆಕಾಶವಾಣಿ ಕಾರವಾರ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.
2: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆಂದರೆ ನಮ್ಮ ದೂರವಾಣಿ ಸಂಖ್ಯೆ 08 3252 2254, ಮೊಬೈಲ್ ದೂರವಾಣಿ ಸಂಖ್ಯೆ 9480024970 ಕರೆ ಮಾಡಿ ಉತ್ತರ ಹೇಳಬಹುದು. ಸಾಕ್ಷಿ, ಕರೆ ಬರ್ತಾ ಇದೆ, ಆದರೆ ಇವತ್ತಿನ ದಿನ ಏನು ಅಂತ ಗೊತ್ತಿದೆಯಾ ಸಾಕ್ಷಿ? ಇವತ್ತು ಯಾವ ದಿನ? ಅದಕ್ಕೂ ಮೊದಲು ಒಂದು ಗೀತೆಯನ್ನು ಪ್ರಸಾರ ಮಾಡೋಣ, ಅಂದರೆ ನಮಗೆ ನಮ್ಮ ಕೇಳುಗರಿಗೆ ಗೊತ್ತಾಗುತ್ತೆ ಯಾವುದು ಅಂತ ಹೇಳಿ.

0: ಸಾಕ್ಷಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಂದು ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಪ್ರಶ್ನೆ ಇನ್ನೊಮ್ಮೆ ಕೇಳಿ, ಇಂದು ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಒಂದು ಕರೆ ಬರ್ತಾ ಇದೆ ಸಾಕ್ಷಿ, ನೋಡೋಣ.
1: ನೋಡು.
0: ಹಲೋ ಹಲೋ ಹಲೋ.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯನ್.
0: ಸರ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಚೆನ್ನಾಗಿದ್ದೇವೆ. ಸರ್ ಪ್ರಶ್ನೆ ಕೇಳಿದ್ರಾ?
2: ಇಲ್ಲ ಮೇಡಮ್.
0: ಹಾ, ನಾನು ಪ್ರಶ್ನೆ ಕೇಳಲ್ಲ ಸರ್ ನಿಮಗೆ.
2: ಕೇಳಿ ಕೇಳಿ ಮೇಡಮ್.
0: ಸರ್, ಇವತ್ತು ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಇವತ್ತು 29th ಮೇ ಅಲ್ಲ
2: ಮೇಡಮ್? ಏನ
1: 29th ಮೇ ಇವತ್ತು.
0: ಇವತ್ತಿನ
2: ಮಹಿಳಾ ಆರೋಗ್ಯಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಯೆ ದಿನ ಅಂತ ಏನ
0: ಕರೀತಾರೆ? ಸರ್ ಇವತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ವಿಶೇಷ ಇದೆ. ಇದು 1953
2: ಜನ್ಮದಿನ.
0: ಯಾವ್ದು ಹೇಳಿ?
2: ಅಂಬರೀಷ್ ಅವರ ಜನ್ಮದಿನ.
0: ಅದಾಯ್ತು. ಆದ್ರೆ ಸರ್ ಇವತ್ತು 1953 ಒಂದು ವಿಶೇಷ ದಿನ ಆಗಿತ್ತಿದ್ದು. ಗೊತ್ತಿದ್ಯಾ? ಹಾ, ಮಹಿಳಾ ಆರೋಗ್ಯ ಅದು ಅಂತೂ ಇದೆ ಬಿಡಿ. ಆದ್ರೆ ಇವತ್ತಿನ ನಮ್ಮ
1: ಪ್ರಶ್ನೆ
0: ಸರಿ, ಇನ್ನೊಂದು ಕರೆ ಬರ್ತಾ ಇದೆ ಸುಬ್ರಹ್ಮಣ್ಯ. ಅದು ಮೊನ್ನೆ ಆಯ್ತಲ್ಲ ಸರ್. ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಸರಿ ಮೇಡಮ್. ಹಲೋ
0: ಹಲೋ ಹಲೋ, ಮತ್ತೆ ಕರೆ ಮಾಡಿ.
2: ಸರಿ ಮೇಡಮ್. ಶಾಲಾ ಕಾಲೇಜುಗಳ ಆರಂಭ ದಿನ ಮೇಡಮ್?
0: ಅದು ಸ್ಕೂಲ್ ಅಲ್ಲಿ ಮಾಡ್ತಾರಲ್ಲ ಸರ್, ಅವರು ಡಿಸಿಷನ್ ತಗೊಳ್ಳೋದಂತಲ್ಲ. ಓಕೆ ಸರ್, ಧನ್ಯವಾದ.
2: ಓಕೆ, ಥ್ಯಾಂಕ್ ಯು ಸೊ ಮಚ್.
0: ಹಲೋ
3: ನಮಸ್ತೆ ರೀ.
0: ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಹೇಳಿ.
3: ಮೇಡಮ್ ನಾನು ಬೆಳಗಾವಿ ಜಿಲ್ಲೆ ಮೂಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ.
1: ಶಿವಲಿಂಗಯ್ಯ
0: ಹಿರೇಮಠ.
1: ಶಿವಲಿಂಗಯ್ಯವರ ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ? ಇವತ್ತು ಮೇ 29th ತಾರೀಕನ್ನ ಯಾವ ದಿನ ಎಂದು ಆಚರಣೆ ಮಾಡಲಾಗುತ್ತೆ?
0: ಯಾವ್ದು ಹೇಳಿ?
1: ಹೌದೌದು, ಸರಿಯಾಗಿ
0: ಸರಿಯಾಗಿ ಉತ್ತರ ಹೇಳಿದ್ರಿ.
3: ಅಂದ್ರೆ 1953 ಮೇ 29 ಮಂಗಳವಾರ ಮುಂಜಾನೆ 11:30 ನಾ ಯಾರ್ರೀ ಜನಸಿಂಗ್ ನೋಡ್ಕೆ ಮತ್ತು ಯಜಮಾನ್ ಇಲ್ದೇವರು ಕೂಡಿ
0: ಮೌಂಟ್ ಎವರೆಸ್ಟ್. ತುಂಬಾ ಸಂತೋಷ ಶಿವಲಿಂಗ ಅವರು, ಇಷ್ಟು ತುಂಬಾ ಮಾಹಿತಿ ನೀವು ಪಡ್ಕೊಂಡಿದ್ದೀರಿ,
1: ಆಳವಾದ ಮಾಹಿತಿಯನ್ನ ಹೇಳ್ಬಿಟ್ರಿ.
0: ಆದ್ರೂ ಇವತ್ತು ನ್ಯೂಸ್ ಅಲ್ಲಿ ಬೆಳಿಗ್ಗೆ ಹೇಳಿರ್ಬೇಕಲ್ಲ ಸರ್ ಇವತ್ತು. ತುಂಬಾ ಸಂತೋಷ ಶಿವಲಿಂಗ ಅವರೇ, ಉತ್ತರ ತುಂಬಾ ಸರಿಯಾಗಿ ಹೇಳಿದ್ರಿ, ಮತ್ತೆ ಹೀಗೆ ಕರೆ ಮಾಡ್ತಾ ಇರಿ.
1: ಧನ್ಯವಾದ.
0: ಧನ್ಯವಾದ ಸರ್, ನಮಸ್ತೆ. ಸಾಕ್ಷಿ ನೋಡು, ನಮ್ಮ ಕೇಳುಗರು ಉತ್ತರ ಹೇಳಿಬಿಟ್ರು, ಅಡ್ಡಿಲ್ಲ. ಈಗ ಮುಂದಿನ ಗೀತೆಗೆ ಹೋಗೋಣ.

0: ಸಾಕ್ಷಿ, ಮುಂದಿನ ಪ್ರಶ್ನೆ ಕೇಳೋಣಲ್ಲ. ಹೇಳಿ.
1: ನಮ್ಮ ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆ ಅತಿ ಉದ್ದವಾಗಿದೆ? ಒಂದು ಕರೆ ಬರ್ತಾ ಇದೆ ಸೋನಿಯಾ.
0: ಹಲೋ
1: ಹಲೋ
2: ನಮಸ್ತೆ
0: ನಮಸ್ತೆ
2: ಸೋನಿಯಾ ಮೇಡಮ್, ನಮಸ್ತೆ.
0: ಹಿರಣ್ಣ ಅವರ ಅಲ್ಲ?
2: ಹೌದ್ರಿ, ಹಿರಣ್ಣ ಅವರ ಅಲ್ಲ ಅಲ್ರಿ.
0: ತುಂಬಾ ಸಂತೋಷ ಸರ್. ಹೇಗಿದ್ದೀರಾ? ನಾವು ಆರಾಮಿದ್ದೇವೆ ಸರ್, ಹೇಳಿ.
2: ನಾವು ಕೂಡ ಆರಾಮಾಗಿದ್ದೇವೆ.
1: ಪ್ರಶ್ನೆ ಕೇಳಿಸ್ಕೊಂಡ್ರ?
0: ಪ್ರಶ್ನೆ,
1: ಯಾವ ಪ್ರಾಣಿಯ ನಾಲಿಗೆ ಅತಿ ಉದ್ದವಾಗಿದೆ? ಜಗತ್ನಲ್ಲಿ ಬಹಳಷ್ಟು ಪ್ರಾಣಿಗಳಿದ್ದಾವೆ, ಒಂದೊಂದು ಪ್ರಾಣಿಗೆ ಒಂದೊಂದು ವಿಶೇಷತೆ ಇರುತ್ತೆ. ಹಾಗೆ ನಮ್ಮ ಪ್ರಶ್ನೆ ಇವತ್ತು, ಯಾವ ಪ್ರಾಣಿಯ ನಾಲಿಗೆ ಅತಿ ಉದ್ದವಾಗಿದೆ? ಅಂದ್ರೆ ಎಲ್ಲ ಪ್ರಾಣಿಗಳಿಗಿಂತ ಆ ಪ್ರಾಣಿ ನಾಲಿಗೆ ತುಂಬಾ ಉದ್ದವಾಗಿದೆ, ಅದು ಯಾವ ಪ್ರಾಣಿ ಅಂತ ಹೇಳ್ಬೇಕು.
2: ಅತಿ ಉದ್ದ ಅಂದ್ರೆ ಈ ಅಂದ್ರೆ ನೀರಲ್ಲಿರುವಂತದ್ದು ಏನಾದ್ರೂ ಬರುತ್ತಾನ ಅಥವಾ ಭೂಮಿಯ ಮೇಲಿರುವಂತದ್ದು?
1: ಭೂಮಿಯ ಮೇಲಿರುವಂತದ್ದು.
2: ಯಾಕಂದ್ರೆ ತಿಮಿಂಗಲ ಈ ತರ ಏನಾದ್ರೂ ಬರ್ಬೋದ ಅಂತ.
0: ಅದು ನೀರಿನಲ್ಲಿ ಇರುತ್ತಲ್ಲ ಸರ್.
2: ಅದಕ್ಕೆ ಮೇಡಮ್,
0: ಭೂಮಿ ಮೇಲೆ ಇರುವಂತದ್ದು ಅತಿ ಉದ್ದವಾದಂತ ನಾಲಿಗೆ ಅದಕ್ಕಿದೆ.
2: ಏನಾದ್ರೂ ಒಂದು ಸುಳಿವು ಮೇಡಮ್?
1: ಪ್ರಾಣಿಯೇ ನೋಡ್ಲಿಕ್ಕೂ ಕೂಡ ತುಂಬಾ ಉದ್ದವಾಗಿರುತ್ತೆ. ಅದರ ಚಿರತೆ ಅಲ್ಲ, ಜಿರಾಫೆ.
0: ಸರಿ ಇದೆ. ಅದು ಉದ್ದವಾದಂತ ನಾಲಿಗೆನು ಇರುತ್ತೆ, ಉದ್ದವಾದ ಪ್ರಾಣಿನೂ ಸಹ. ಅದು
1: ಹೌದು.
2: ನಾನು ಮೈಸೂರು ಜೂಲಿ ನೋಡಿದ್ದೆ,
0: ಅದು ಎಲ್ಲಾ ಕಡೆನು ಇರಲ್ಲ ಸರ್, ಅದು ಅಪರೂಪನೇ ಒಂದು ಪ್ರಾಣಿ ಇದೆ.
2: ನೋಡ್ಬೇಕು ಅಂತಂದ್ರೆ
0: ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ಲೇಬೇಕು, ಯಾಕಂತಂದ್ರೆ ಎಲ್ಲಾ ಕಡೆ ಇರಲ್ಲ ಅದು. ಅಂದ್ರೆ ಕೆಲವೊಂದು ಮೃಗಾಲಯದಲ್ಲಿ ಅಷ್ಟೇ ಇಟ್ಟಿರ್ತಾರೆ. ಅದು
1: ಮತ್ತೆ ಅದು ಒಂಟೆ ತರನೇ ಸ್ವಲ್ಪ, ಅಂದ್ರೆ ನೀರಿನ ಸಾಮರ್ಥ್ಯವನ್ನ ಉಳಿಸಿಕೊಳ್ಳುವಂತ ಒಂದು ಸಾಮರ್ಥ್ಯ ಇದೆ ಅದಕ್ಕೆ, ಜಿರಾಫೆಗೆ ಕೂಡ.
2: ಒಳ್ಳೇದು ಬಿಡ್ರಿ ಮೇಡಮ್, ನೀರು ಕುಡಿದ್ರೆ ಒಂದು ಮೂರು ನಾಲ್ಕು ತಿಂಗಳ ನೀರು ಶೇಖರಣೆ ಇಟ್ಕೊಂಡಿರ್ತಾರೆ, ಅದೇ ರೀತಿ ಅದನ್ನು ಒಂದು ಪ್ರಾಣಿ ಅಂತ ಇವತ್ತೇ ಗೊತ್ತಾಯ್ತು.
0: ತುಂಬಾ ಸಂತೋಷ ಹಿರಣ್ಣ ಅವರೇ, ಉತ್ತರ ಅಂತೂ ಸರಿ ಕೊಟ್ಟಿದ್ದೀರಾ, ಮತ್ತೆ ಹೀಗೆ ಕರೆ ಮಾಡ್ತಾ ಇದೆ. ಧನ್ಯವಾದ.
2: ಖಂಡಿತ ಮೇಡಮ್, ನಿಮ್ ಜೊತೆ ಮಾತಾಡಿ ಬಹಳ ದಿನ ಆಗಿತ್ತು. ನಾನು ಕಾರ್ಯಕ್ರಮ ಕೇಳ್ತಾ ಇರ್ತೇನೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದಾವೆ, ತುಂಬಾ ಖುಷಿ ಆಗುತ್ತೆ. ನಮ್ಮ ವಾಟ್ಸಪ್ ಆಧಾರಿತ ಒಂದು ಕೇಳುಗರ ಕಾರ್ಯಕ್ರಮಗಳಿಗೆ ಒಂದು ಉತ್ತರ ಕೊಡೋದಾಗಿರ್ಬೋದು,
0: ಆಮೇಲೆ
2: ಕೆಲವೊಂದು ವಿಷಯ ಕೊಟ್ಟಾಗ ಅದಕ್ಕೆ ನಾವು ಏನಾದ್ರು ಪ್ರತಿಕ್ರಿಯೆ ಕೊಡುವಂತ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಬೆಳಗಿನ ಭಕ್ತಿಗೀತೆಗಳಾಗಿರ್ಬೋದು, ಆಮೇಲೆ ಈ ಕೃಷಿ ರಂಗದಲ್ಲಿ ಹಲವಾರು ಅನುಭವಿತರ ಒಂದು ಮಾತುಗಳನ್ನು ಸೋಸೋದಾಗಿರ್ಬೋದು, ವನಿತಾ ವಿಹಾರದಲ್ಲಿ ಕೂಡ ಆಗಾಗ ರಾಜ್ಯೋತ್ಸವದಲ್ಲಿ ಬರ್ತಾ ಇರ್ತವೆ. ನಮಗೆ ಕಾರವಾರ ಕೃಷ್ಣ ಕೊಡುಗೆ ತುಂಬಾ ಅಪಾರ ಐತ್ರಿ ಮೇಡಮ್.
0: ತುಂಬಾ ಸಂತೋಷ
1: ಸರ್, ಧನ್ಯವಾದ.
0: ಇದೇ ತರ ಪ್ರೀತಿ ನಿಮ್ಮ ಆಕಾಶವಾಣಿ ಇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್. ಧನ್ಯವಾದ.
2: ಶುಭ ಸಂಜೆ, ನಮಸ್ಕಾರ. ಹಾಗೇನೆ ಸಾಕ್ಷಿ ಮೇಡಮ್, ಸೊನ್ನೆ ನಿಮಗೂ ಶುಭ ಸಂಜೆ.
0: ಧನ್ಯವಾದ.
1: ಧನ್ಯವಾದ.
0: ನಮಸ್ತೆ. ಸಾಕ್ಷಿ, ಈಗ ಒಂದು ಪ್ರಕಟಣೆಯನ್ನು ಹಾಕೋಣ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಹಲೋ ಹಲೋ
1: ಹಲೋ
0: ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ.
1: ನಮಸ್ತೆ
0: ಸರ್, ಯಾರು ಮಾತಾಡೋದು? ಹಾಂ ಹೇಳಿ, ಇನ್ನೊಮ್ಮೆ ಹೇಳಿ.
2: ಮಹೇಶ್
0: ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಒಂದು ಪ್ರಶ್ನೆ ಕೇಳೋಣ ನಿಮ್ಗೆ. ಸರ್, ರನ್ ಮಷಿನ್ ಅಂತ ಯಾರಿಗೆ ಕರೀತಾರೆ? ರನ್ ಮಷಿನ್ ಅಂತ ಯಾರಿಗೆ ಕರೀತಾರೆ?
3: ರನ್ ಮಷಿನ್ ರನ್ ಮಷಿನ್ ಅಂದ್ರೆ
0: ಯಾರಿಗೆ ಕರೀತಾರೆ? ಹಾ ಹೇಳಿ, ಇನ್ನೊಮ್ಮೆ ಹೇಳಿ.
1: ರಾಣಿ ಲಕ್ಷ್ಮಿ
0: ಅಲ್ಲ ಸರ್, ಇವರು ಒಬ್ಬರು ಆಟಗಾರರು. ಅಲ್ಲಲ್ಲ, ಇವರೊಬ್ಬರು ಆಟಗಾರರು.
1: ಹೌದಾ?
0: ಹ್ಮ್.
1: ಇದು ಕ್ರಿಕೆಟ್ ಅಲ್ಲಿ ಬರ್ತಾ ಮಾಡೋದು?
0: ಹಾ ಸರ್.
3: ಹಾ,
0: ಸರ್ ನಿಮ್ಗೆ ಗೊತ್ತಿತ್ತಾ? ಏನು ಹಾಗೆ ಹೇಳಿದ್ರ?
1: ಇಲ್ಲ ಮೇಡಮ್, ಹಾಗೆ
3: ಹೇಗೆ ಅವ್ರದೇ ಹೆಸರು ಹೇಳ್ಬಿಟ್ರಿ ನೀವು?
1: ಅಲ್ಲ ಮೇಡಮ್, ಯಾಕಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಮನೆ ಎಲ್ಲ ನೋಡ್ತಿರ್ತಲ್ಲ, ಟಿ ಟ್ವೆಂಟಿ ಅದೆಲ್ಲ, ಹಾಗಾಗಿ ನೆನಪಾಯ್ತು ಮೇಡಮ್.
0: ತುಂಬಾ ಸಂತೋಷ, ಉತ್ತರ ಸರಿಯಾಗಿದೆ ನಿಮ್ದು ಮಹೇಶ್ ಅವರೇ. ಮತ್ತೆ ಬೇರೆ ಅವ್ರಿಗೆ ಇನ್ನೂ ಹೆಸರಿದೆ ನಿಮ್ಗೆ ಗೊತ್ತಿದ್ಯಾ? ಬೇರೆ ಬೇರೆ ಹೆಸರು ಇದ್ದಿದ್ದು ಯಾಕೋ ಸರಿ ಕೇಳಿಸ್ತಾ ಇಲ್ಲ ಸರ್. ಹಾ ಹೇಳಿ.
1: ನಾವು ಹೆಚ್ಚಿಗೆ ಮೀಡಿಯಾದೆಲ್ಲ ಕೆಲಸ ಸುತ್ತಲೂ ಓದ್ತಿರ್ತೀವಿ ಮೇಡಮ್.
0: ಹ್ಮ್.
1: ಅಂದ್ರೆ ನನಗೆ ಟೈಮ್ ಸಿಗಲ್ಲ ಮೇಡಮ್, ಅಂಗಡಿಯಲ್ಲಿ ಇರ್ತೇನಲ್ಲ, ಇದಿಲ್ಲ.
0: ಹೌದಾ?
1: ಹೌದು ಮೇಡಮ್.
0: ಅಡ್ಡಿಲ್ಲ ಅಡ್ಡಿಲ್ಲ.
1: ತುಂಬಾ
0: ಸಂತೋಷ ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇವರ ಮೂಲತಃ ದೆಹಲಿಯವರು, ಅಲ್ಲದೆ ಇವರಿಗೆ ಮತ್ತೆ ಚಿಕ್ಕು, ಕಿಂಗ್ ಕೊಹ್ಲಿ, ಚೇಸ್ ಮಾಸ್ಟರ್ ಇವೆಲ್ಲ ಹೆಸರಿದೆ ಅಂತೆ. ತುಂಬಾ ಸಂತೋಷ ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೆ ಹೀಗೆ ಕರೆ ಮಾಡ್ತಾ ಇದೆ. ಧನ್ಯವಾದ. ಸಾಕ್ಷಿ, ಈಗ ಒಂದು ಪ್ರಕಟಣೆಯನ್ನು ಹಾಕೋಣ.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
0: ಸಾಕ್ಷಿ, ಮುಂದಿನ ಪ್ರಶ್ನೆಗೆ ಹೋಗುವ ಮೊದಲು ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.

0: ಸಾಕ್ಷಿ, ಒಂದು ಕರೆ ಬರ್ತಾ ಇದೆ. ಹಲೋ
1: ಹಲೋ
0: ಹಲೋ
1: ಹಲೋ
0: ಹಲೋ
2: ಹಲೋ
0: ಹಾ ಹೇಳಿ, ನಿಮ್ಮ ಹೆಸರೇನು ಹೇಳಿ? ರಾಜಶ್ರೀ ಹಿರೇಮಠ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ಭಾಗ್ಯಶ್ರೀ ಹಿರೇಮಠ.
1: ಭಾಗ್ಯಶ್ರೀ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
0: ಎಲ್ಲಿಂದ?
2: ಮುಗಳಕೋಡ್.
0: ಸರಿ ಕೇಳಿಸ್ತಾ
1: ಇಲ್ಲ, ಕೇಳಿಸ್ತಾ ಇಲ್ಲ. ಸರಿ, ನಿಮಗೆ ಪ್ರಶ್ನೆಯನ್ನ ಕೇಳ್ತೇನೆ. ದಾನ ಚಿಂತಾಮಣಿ ಎಂದು ಹೆಸರು ವಾಸಿಯಾದವರು ಯಾರು? ಇಷ್ಟು ಫಾಸ್ಟ್ ಆಗಿ ಉತ್ತರ ಕೊಟ್ಟೆಲ್ಲ.
0: ಸ್ಕೂಲಲ್ಲಿ ಓದಿದ್ಯಾ ಇದು? ಬಂದಿತ್ತಾ?
1: ಅತ್ತಿಮಬ್ಬೆಯವರು ಎಷ್ಟನೇ ಶತಮಾನದ ಒಂದು ಸಾಹಿತ್ಯ ಪೋಷಕ್ಕೆ ಅಂತ ಗೊತ್ತಾ? ಹಲೋ. ಹತ್ತನೇ ಶತಮಾನದ ಕನ್ನಡ ನಾಡಿನ ಸಾಹಿತ್ಯ ಪೋಷಕಿ ಇವರು. ಇವರಿಗೆ ದಾನ ಚಿಂತಾಮಣಿ ಅಂತ ಕರೀತಾರೆ. ಮತ್ತೇನೇನು ಗೊತ್ತು ನಿನಗೆ ಅತ್ತಿ ಮಬ್ಬೆ ಬಗ್ಗೆ? ಗೊತ್ತಿಲ್ಲ. ಮತ್ತೆ ಹೇಗೆ ದಾನ ಚಿಂತಾಮಣಿ ಅಂದ ಕೂಡಲೇ ಅತ್ತಿ ಮಬ್ಬೆ ಅಂತ ಹೇಳಿದೆ? ಎಲ್ಲಿ ಓದಿದ್ದು?
0: ಯಾವ ಕ್ಲಾಸಲ್ಲಿ ಓದ್ತೀಯ ನೀನು?
2: ಸೆಕೆಂಡ್ ಇಯರ್.
1: ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಯರ್.
0: ಸರಿಯಾದ
1: ಉತ್ತರವನ್ನು ಹೇಳಿದ್ದಿ, ಧನ್ಯವಾದ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ಭಾಗ್ಯಶ್ರೀ. ಮತ್ತೆ ಹೀಗೆ ಕರೆ ಮಾಡ್ತಾ ಇರು, ಸರಿನಾ?
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: हेलो हेलो हेलो हेलो हेलो
1: हेलो,
0: नमस्ते
1: नमस्ते।
2: ಭಾಗ್ಯಶ್ರೀ ರೇಮಂತ್
0: ಭಾಗ್ಯಶ್ರೀ ಹಿರೇಮಠ್, ಈಗ ತಾನೇ ಫೋನ್ ಮಾಡಿದ್ರಲ್ಲ ನೀವು. ಹಲೋ
2: ಹಲೋ,
0: ಹಾಂ ಹೇಳಿ.

0: ಹಲೋ ನಮಸ್ತೆ, ಯಾರು ಮಾತಾಡೋದು?
1: ಹಲೋ,
2: ಸಮರ್ಥ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರಿ, ಪ್ರಶ್ನೆನ ಕೇಳ್ತಾರೆ ಸೋನಿಯಾ ಅವರು. ಯಾವ ರಾಜ್ಯವನ್ನು ಮಸಾಲೆ ಉದ್ಯಾನ ಎಂದು ಕರೆಯುತ್ತಾರೆ?
0: ಸರಿಯಾಗಿ ಉತ್ತರ ಸರಿಯಾಗಿ ಹೇಳಿದ್ಯಾ ಸಮರ್ಥ? ಹೇಗೆ ಗೊತ್ತಾಯ್ತು ನಿನಗೆ ಈ ಉತ್ತರ? ಯಾಕೋ ಸರಿ ಕೇಳಿಸ್ತಾ ಇಲ್ಲ. ನೀನು ರೇಂಜ್ ಅಲ್ಲಿ ಇರುವಂತ ಜಾಗದಲ್ಲಿ ಇದೆಯಲ್ಲ ಮಾತಾಡ್ಲಿಕ್ಕೆ. ಯಾವ ಕ್ಲಾಸ್ ಅಲ್ಲಿ ಓದ್ತೀಯ?
2: ನೈನ್ತ್
0: ಅಲ್ಲಿ ಇದೆಯಾ? ಮತ್ತೆ ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ? ಹೌದಾ? ರೆಡಿ ಇದೆಯಾ ಎಲ್ಲ, ಯೂನಿಫಾರ್ಮ್ ಅದು ಎಲ್ಲ? ತುಂಬಾ ಸಂತೋಷ, ಉತ್ತರ ಸರಿಯಾಗಿ ಹೇಳಿದ ಸಮರ್ಥ್. ಮತ್ತೆ ಹೀಗೆ ಕರೆ ಮಾಡ್ತಾ ಇರು, ಮತ್ತೆ ನಮ್ಮ ಬೇರೆ ಕಾರ್ಯಕ್ರಮದಲ್ಲೂ ಭಾಗವಹಿಸು. ಸೋಮವಾರ ನಮ್ಮ ಚಿನ್ನರ ಚಿತ್ತಾರ ಅಂತ ಒಂದು ಕಾರ್ಯಕ್ರಮ ಇರುತ್ತೆ, ಅಲ್ಲಿಯೂ ಸಹ ನೀ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಬಹುದು. ಸರಿ, ಧನ್ಯವಾದ.
2: ಧನ್ಯವಾದ.

0: ಆಗಿದೆ ಅನ್ಸುತ್ತೆ. ಹಲೋ
1: ಹಲೋ
0: ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ಶಿವಲಿಂಗಯ್ಯ ಅಭಿಷೇಕ್, ಎಲ್ಲಿಂದ ಕರೆ ಮಾಡ್ತಿದ್ದೆ ಅಭಿಷೇಕ್? ಮುಗುಳ್ಕೋಡ್. ಯಾವ ಜಿಲ್ಲೆಯಲ್ಲಿ ಬರುತ್ತೆ ಇದು ಮುಗುಳ್ಕೋಡ್? ಬೆಳಗಾವಿ. ಅಡ್ಡಿಲ್ಲ, ಕಾರ್ಯಕ್ರಮ ಕೇಳ್ತಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಸೇರಿ? ಹೇಗನ್ಸತ್ತೆ ಕಾರ್ಯಕ್ರಮ ನಿಮಗೆ? ಚೆನ್ನಾಗಿದೆಯಾ? ಪ್ರಶ್ನೇನೋ ಈಸಿ ಇದೆಯಾ ಟಫ್ ಇದೆಯಾ? ಹೌದಾ,
1: ಸರಿ. ಈಗ ಮತ್ತೊಂದು ಪ್ರಶ್ನೆ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು? ಇವಾಗ ಅವರು ಭಾಗ್ಯಶ್ರೀ, ಸಮರ್ಥ ಎಲ್ಲ ಒಂದೇ ಕಡೆಯಿಂದ ಕರೆ ಮಾಡ್ತಾ ಇರೋ ಹಾಗಿದೆ. ಹೌದಾ, ಅವ್ರು ಬೇರೆಯವರು, ಅದೇ ಊರವರ?
0: ಯಾವ ಕ್ಲಾಸಲ್ಲಿ ಓದ್ತೀಯಾ ಅಭಿಷೇಕ್? ಐದನೇ ಕ್ಲಾಸಲ್ಲಿ ಓದ್ತೀಯಾ? ಇದು ಹೇಗೆ ಗೊತ್ತಾಯ್ತು ನಿನಗೆ ಉತ್ತರ?
1: ನಿಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾರಾ?
0: ಉತ್ತರ ಸರಿಯಾಗಿ ಹೇಳಿದ್ಯಾ ಅಭಿಷೇಕ್? ತುಂಬ ಸಂತೋಷ ಆಯಿತು ನಮಗೆ ಕೇಳಿ ಉತ್ತರ. ಮತ್ತೆ ಯಾರಿದ್ದಾರೆ ನಿಮ್ಮ, ಮತ್ತೆ ನಿನ್ನ ಫ್ರೆಂಡ್ಸ್ ಯಾರಿದ್ದಾರೆ? ಇಲ್ಲಲ್ಲ, ಸ್ಕೂಲಲ್ಲಿ ಯಾರ್ಯಾರಿದ್ದಾರೆ? ಹಾಂ, ಯಾರಿದ್ದಾರೆ, ಹೆಸರೇನು ಅವ್ರದ್ದು?
1: ಯಾವ ವಿಷಯ ಇಷ್ಟ ನಿನಗೆ? ಕನ್ನಡ.
0: ಉತ್ತರನೂ ಸರಿಯಾಗಿ ಹೇಳಿದ್ಯಾ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ?
1: ಇಂದಿರಾಬಾಯಿ ಕಾದಂಬರಿ ಬಗ್ಗೆ ಯಾರು ಬರೆದಿದ್ದು ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಗುಲ್ವಾಡಿ ವೆಂಕಟರಾವ್ ಅವರು ಬರೆದ ಕಾದಂಬರಿ ಇದು. ಯಾರು ಹೇಳು? ಗುಲ್ವಾಡಿ ವೆಂಕಟರಾವ್, ವೆಂಕಟರಾವ್ ಅಂತ. ಸರಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸು, ಹೀಗೆ ಉತ್ತರವನ್ನು ಹೇಳ್ತಾ ಇರು. ಧನ್ಯವಾದ
0: ಸಾಕ್ಷಿ. ನಮ್ಮ ಹುಡುಗರು ಇವತ್ತು ಕಾರ್ಯಕ್ರಮದಲ್ಲಿ ತುಂಬ ಚುರುಕಾಗಿ ಭಾಗವಹಿಸ್ತಿದ್ದಾರೆ.
1: ಅಂದರೆ ನಾವು ಕೇಳಿದ ಪ್ರಶ್ನೆಗೆ ಅವರು ಒಂದು ನಿಮಿಷ ಕೂಡ ವೇಸ್ಟ್ ಮಾಡದೆ ಪಟ್ ಅಂತ ಉತ್ತರವನ್ನು ಹೇಳಿಬಿಟ್ರು.
0: ನೋಡು ಎಷ್ಟು ಅವರು ಕಾರ್ಯಕ್ರಮದಲ್ಲಿ ಎಷ್ಟು ಪ್ರವೀಣಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲೇನು ಸಹ ತುಂಬ ಸಂತೋಷ ಮಕ್ಕಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗುವ ಮೊದಲು ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಪ್ರಶ್ನೆಯನ್ನು ಕೇಳೋಣ.
1: ಹಾಂ, ಪ್ರಶ್ನೆ ಹೀಗಿದೆ. ಒಲಿಂಪಿಕ್ ಪದಕ ಪಡೆದ ಭಾರತದ ಮೊದಲ ಭಾರತೀಯ ಮಹಿಳೆ ಯಾರು? ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀನಿ. ಒಲಿಂಪಿಕ್ ಪದಕ ಪಡೆದ ಭಾರತದ ಮೊದಲ ಭಾರತೀಯ ಮಹಿಳೆ ಯಾರು? ಒಂದು ಕರೆ ಬರ್ತಾ ಇದೆ ಸಾಕ್ಷಿ. ಹಲೋ ಹಲೋ
0: ಹಲೋ
2: ನಮಸ್ತೆ
1: ಸರ್, ತಮ್ಮ ಹೆಸರು ಹೇಳಿ.
2: ಶಿವಲಿಂಗಯ್ಯ
1: ಅವರು ಮತ್ತೆ ಕರೆ ಮಾಡಿದ್ರಿ, ನಿಮಗೆ ಕರೆ ಸಿಗ್ತಾ ಸರ್? ಪ್ರಶ್ನೆ ಕೇಳ್ಕೊಂಡ್ರ? ಅಲ್ಲ,
0: ನೀವು ಕೇಳಿಲ್ಲ. ಸರಿ ಸರ್.
1: ಒಲಿಂಪಿಕ್ ಪದಕ ಪಡೆದ ಭಾರತದ ಮೊದಲ ಭಾರತೀಯ ಮಹಿಳೆ ಯಾರು?
2: ಭಾರತದ ಮೊದಲ ಪದಕ
1: ಒಲಿಂಪಿಕ್ ದಲ್ಲಿ
0: ಕರ್ಣಂ ಮಲ್ಲೇಶ್ವರಿ.
1: ಸರಿಯಾಗಿ ಹೇಳಿದ್ರಿ.
0: ಅವರು ಯಾವ ಪದಕವನ್ನ ಗೆದ್ದಿದ್ರು? ಅವರು
2: ಕಂಚಿನ ಪದಕ.
1: ಕಂಚಿನ ಪದಕ, ತುಂಬಾ ಸರಿಯಾಗಿ ಉತ್ತರ ಹೇಳಿದ್ರಿ. ತುಂಬಾ ಸರಿಯಾಗಿದೆ ಉತ್ತರ. ಇವರು ಮೂಲತಃ ಆಂಧ್ರ ಪ್ರದೇಶದವರು, ಶ್ರೀಕಾಕುಳಂದವರು. ಇವರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿತ್ವವನ್ನು 2000 ಒಲಿಂಪಿಕ್ದಲ್ಲಿ ಕ್ರೀಡಾಪಟುವಾಗಿ ಭಾಗವಹಿಸಿದ್ರು.
0: ಎಷ್ಟು ಕೆಜಿ ಇದು ಅಂದರೆ
1: ಭಾರ ಇತ್ತು?
0: ಭಾರ ಇತ್ತು ಅವರು ಅಂದರೆ ವೇಟ್ ಲಿಫ್ಟರ್ ಅಲ್ವಾ? 69 ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದ್ರು ಅವರು. ಮತ್ತೆ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮತ್ತು ಕ್ರೀಡಾಪಟುಗೆ ಕೊಡುವಂತಹ ಅರ್ಜುನ ಪ್ರಶಸ್ತಿ ಕೂಡ ಸಿಕ್ಕಿದೆ 1994. 1999 ಸಿಕ್ತ ಅವರಿಗೆ. ಹೌದು.
1: ಶಿವಲಿಂಗ ಅವರ ತಾವು ಏನ್ ಮಾಡ್ಕೊಂಡಿದ್ದೀರಾ?
2: ಮೇಡಮ್, ನಾನು ಆಂಗ್ಲ ಭಾಷೆ ಶಿಕ್ಷಕನಾಗಿ ವಸತಿ ಶಾಲೆಯಲ್ಲಿ ಆಂಗ್ಲ ಭಾಷೆ ಶಿಕ್ಷಕನ ಕೆಲಸ ಮಾಡ್ತೇನೆ.
1: ಹೌದಾ? ತುಂಬಾ ಸಂತೋಷ ಶಿವಲಿಂಗ ಅವರೇ. ಎಲ್ಲ ಉತ್ತರ ನಿಮ್ಗೆ ಗೊತ್ತಾ ಇದೆ ಅಂತ ಅರ್ಥ ನಾವು ಮಾಡ್ಕೊಂಡಿದ್ದೇವೆ. ತುಂಬಾ ಸಂತೋಷ ಸರ್ ಕರೆ
2: ಮಾಡಿದ್ದಕ್ಕೆ. ಜ್ಞಾನವನ್ನ ಯಾರು ಕಸ್ಕೊಳಂಗಿಲ್ಲ, ನಾವ್ ನಮ್ಮ ಜ್ಞಾನ ಯಾರು ಸತ್ವಲ್ರಿ ವ್ಯಕ್ತಿಗೋಗಿ ಕಳ್ಸ್ಬೇಕ್ರಿ ಮೇಡಮ್.
1: ತುಂಬಾ ಸಂತೋಷ. ನೀವು ಮಕ್ಳಿಗೂ ಇದೇ ತರ ಹೇಳ್ತೀರಾ ಸರ್ ಪಾಠನು?
2: ಹೇಳ್ತೇನ್ರಿ ಮೇಡಮ್.
1: ತುಂಬಾ ಸಂತೋಷ.
2: ಪಾಠದಲ್ಲಿ ಏನಾದ್ರು ಬಂದಿತ್ತು ಅದ್ರ ಬಗ್ಗೆ ವಿವರ ಇನ್ನಿವೆಲ್ಲ ಹಿಂಗೆ ವಿವರ ಹೇಳ್ತಿರಲ್ರಿ ನಮಗೆ, ನಾವು ಅದನ್ನ ವಿವರವಾಗಿ ಅಲ್ಲಿ ಮಕ್ಕಳಿಗೆ
1: ಹೇಳ್ತಾರೆ. ತುಂಬಾ ಸಂತೋಷ ಶಿವಲಿಂಗ ಅವರೇ. ಮತ್ತೆ ಹೇಗೆ ಕರೆ
2: ಮಾಡಿದ್ರಿ? ಆಕಾಶವಾಣಿ ಒಂದು ಬಯಲು ಸೀಮೆ ವಿಶ್ವವಿದ್ಯಾಲಯ ಐತ್ರಿ.
1: ತುಂಬಾ ಸಂತೋಷ ಶಿವಲಿಂಗ ಅವರೇ, ಮತ್ತೆ ಹೀಗೆ ಕರೆ ಮಾಡ್ತಾ ಇದೆ.
2: ಧನ್ಯವಾದ.
1: ನಿಮಗೂ ಸರ್ ಧನ್ಯವಾದ.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್.

0: ಕರೆ ಮಾಡಿ 1-800-420-2233.
1: ಸಾಕ್ಷಿ, ನಮ್ಮ ಮುಂದಿನ ಗೀತೆ ಪ್ರಸಾರ ಮಾಡೋಣ. ಸರಿ.

0: ಹಲೋ
1: ಹಲೋ
0: ಹಲೋ, ತಮ್ಮ ಹೆಸರು?
1: ಹಲೋ, ನಿಮ್ಮ ಹೆಸರು ಹೇಳಿ.
0: ಸಮರ್ಥ. ಈಗ ಕರೆ ಮಾಡಿದ್ರಲ್ವಾ? ಈಗಷ್ಟೇ ಒಂದು ಉತ್ತರವನ್ನ ಹೇಳಿದ್ರಲ್ಲ.
1: ಎರಡನೇ ಸಲ ಅಲ್ವಾ ನಿನ್ಗೆ ಕರೆ ಸಿಗ್ತಾ ಇರೋದೀಗ? ಇಲ್ವಾ? ಎಲ್ಲಿಂದ ಕರೆ ಮಾಡ್ತಿದ್ಯಾ ಸಮರ್ಥ? ಅಡ್ಡಿಲ್ಲ, ಪ್ರಶ್ನೆ ಕೇಳೋಣ. ಹಲೋ,
0: ಪ್ರಶ್ನೆನ ಕೇಳ್ತೇನೆ. ಕಾಮನ ಬಿಲ್ಲುಗಿರುವ ಇನ್ನೊಂದು ಹೆಸರೇನು ಮತ್ತೆ ಕಾಮನ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಕಾಮನ ಬಿಲ್ಲು ಗೊತ್ತಿದೆ ಅಲ್ಲ,
1: ರೇನ್ಬೋ. ನೀಲಿ
0: ಅಲ್ಲ, ಕಾಮನ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ನೀಲಿ ಅಲ್ಲ.
1: ನೋಡು, ಇನ್ನೂ ಸ್ವಲ್ಪ ಪ್ರಯತ್ನ
0: ಮಾಡಿ. ಎಷ್ಟು ಬಣ್ಣ ಇರುತ್ತೆ ಕಾಮನ ಬಿಲ್ಲಿನಲ್ಲಿ?
1: ಹಲೋ ಸಮರ್ಥ್.
0: ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣ ಇರುತ್ತೆ? ಎಂಟು ಬಣ್ಣ ಅಲ್ಲ, ಏಳು ಬಣ್ಣ ಇರುತ್ತೆ. ಅದರಲ್ಲಿ ಮೊದಲ ಬಣ್ಣ ಯಾವುದು? ಅಲ್ಲ, ಕಾಮನ ಬಿಲ್ಲಿಗಿರುವ ಇನ್ನೊಂದು ಹೆಸರು ಗೊತ್ತಾ? ಹಲೋ ಸಮರ್ಥ್. ಅದಕ್ಕೆ ರೇನ್ಬೋ ಅಂತಾರಲ್ಲ, ಇನ್ನೊಂದು ಹೆಸರಿದೆ ಕನ್ನಡದಲ್ಲಿ, ಗೊತ್ತಿಲ್ವಾ?
1: ಕಾಮನ ಬಿಲ್ಲಿಗೆ ಇನ್ನೊಂದು ಹೆಸರು ಏನಿದೆ ಗೊತ್ತಿಲ್ವಾ?
0: ಸರಿ, ಮುಂದಿನ ಕೇಳುಗರಿಗೆ ಅವಕಾಶ ಕೊಡೋಣ. ಧನ್ಯವಾದ ಭಾಗವಹಿಸಿದ್ದಕ್ಕೆ.
1: ಹಲೋ ಹಲೋ.

0: हेलो
1: हेलो
0: हेलो।
1: हाँ यार ಮಾತಾಡೋದು?
2: ಜನ್ಬಸಯ್ಯ
1: ಚನ್ನಬಸಯ್ಯ ಹಿರೇಮಠ್, ಎಲ್ಲರೂ ಇವತ್ತು ಹಿರೇಮಠ ಅವರೇ ಕರೆ ಮಾಡ್ತಿದ್ದಾರೆ.
0: ಇವತ್ತಿನ ನಮ್ಮ ಕಾರ್ಯಕ್ರಮದ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳ್ಕೊಂಡ್ಯಾ? ಇಲ್ಲ. ಕಾಮನಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು ಮತ್ತು ಕಾಮನಬಿಲ್ಲಿಗಿರುವ ಇನ್ನೊಂದು ಹೆಸರೇನು? ಹಲೋ
1: ಹಲೋ
2: ಹಲೋ
1: ಹಾಂ,
0: ಪ್ರಶ್ನೆ ಕೇಳಿಸ್ಕೊಂಡೆ ಅಲ್ಲ?
1: ಹಲೋ
2: ಹಲೋ
1: ಹಾಂ, ಬೇಗ ಬೇಗ ಮಾತಾಡಬೇಕು, ಬೇಗ ಬೇಗ ಮಾತಾಡಬೇಕು ಅಂದೆ. ಉತ್ತರ ಗೊತ್ತಿದೆಯಾ?
0: ಗೊತ್ತಿಲ್ವಾ?
1: ಮತ್ತೆ ಬೇರೆಯವ್ರಿಗೆ
0: ಅವಕಾಶ ಕೊಡೋಣ. ಎಷ್ಟನೇ ತರಗತಿಯಲ್ಲಿ ಓದ್ತಾ ಇರೋದು?
2: 6ನೇ
0: ತರಗತಿ.
1: ಕರೆ
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.
1: ಹಲೋ
2: ಹಲೋ ಯಾಕೋ ಕರೆ ಕಟ್ ಆಗಿದೆ ಅನ್ಸತ್ತೆ ಸಾಕ್ಷಿ. ಪ್ರಶ್ನೆ ಇನ್ನೊಮ್ಮೆ ಕೇಳೋಣ.
1: ಕಾಮನಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಹಾಗೆ ಕಾಮನಬಿಲ್ಲಿಗಿರುವ ಇನ್ನೊಂದು ಹೆಸರೇನು?
2: ನೋಡೋಣ ನಮ್ಮಯ್ಯ ಯಾರು ಕರೆ ಮಾಡ್ತಾರಂತ ಹೇಳಿ.

0: ಹಲೋ
1: ಹಲೋ
0: ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಭಾಗ್ಯಶ್ರೀ
0: ಹಿರೇಮಠ.
2: ಸರಿ, ನಾವು ಪ್ರಶ್ನೆಯನ್ನ ಕೇಳಿದ್ದೆ,
0: ಉತ್ತರ ಗೊತ್ತಿದೆಯಾ?
2: ಕಾಮನಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಹಾಗೇನೆ ಕಾಮನಬಿಲ್ಲಿಗಿರುವ ಇನ್ನೊಂದು ಹೆಸರೇನು?
0: ಭಾಗ್ಯಶ್ರೀ, ಉತ್ತರ ಗೊತ್ತಿದೆಯಾ? ಕಾಮನಬಿಲ್ಲಿನ
2: ಕರೆಕ್ಟ್ ಆಗಿದೆ.

0: ಹಲೋ ಹಲೋ
1: ಹಲೋ
0: ಹಾ, ಯಾರು ಮಾತಾಡೋದು? ಹಲೋ
2: ಹಲೋ, ಹೆಸರೇನು? ಸೋನಿಯಾ, ಈ ಪ್ರಶ್ನೆಗೆ ನಾವೇ ಉತ್ತರವನ್ನ ಹೇಳ್ಬೋದ? ಕಾಮನಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಕೆಂಪು, ಹಾಗೆ ಕಾಮನಬಿಲ್ಲಿಗಿರುವ ಇನ್ನೊಂದು ಹೆಸರು ಮಳೆಬಿಲ್ಲು, ಅದಕ್ಕೆ ರೇನ್ಬೋ ಅಂತ ಹೇಳ್ತಾರಲ್ವಾ.
0: ತುಂಬಾ ಮಕ್ಕಳು ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆತುರದಲ್ಲಿ ಇದ್ರು, ಆದ್ರೆ ಯಾರಿಗೂ ಸಹ ಉತ್ತರ ಗೊತ್ತಾಗ್ಲಿಲ್ಲ.
2: ಏಳು ಬಣ್ಣಗಳಿರುತ್ತೆ: ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಉದಾ ನೀಲಿ ಅಥವಾ ಇಂಡಿಗೋ ಅಂತ ಹೇಳ್ತಾರೆ, ಮತ್ತೆ ನೀರಳೆ. ಹೀಗೆ ಕಾಮನಬಿಲ್ಲಿಗೆ ಏಳು ಬಣ್ಣ ಯಾಕೆ ಕಾಣುತ್ತೆ ಅಂತ ಹೇಳೋದಾದ್ರೆ, ಸೂರ್ಯನ ಬೆಳಕು ನೀರಿನ ಹನಿಯೊಳಗೆ ಪ್ರವೇಶಿಸುವಾಗ ಬೆಳಕಿನ ವಕ್ರೀಭವನ, ಅದೊಂದು ವೈಜ್ಞಾನಿಕ ಒಂದು ಇದು, ಆಂತರಿಕ ಪ್ರತಿಫಲನ ಮತ್ತು ಬೆಳಕಿನ ಪ್ರಸರಣ ಉಂಟಾಗ್ತದಂತೆ. ಹಾಗೆ ಒಂದು ಬಿಳಿ ಬಣ್ಣನೇ ಏಳು ವಿಭಿನ್ನ ಬಣ್ಣಗಳಾಗಿ ಆಕಾಶದಲ್ಲಿ ಸುಂದರವಾಗಿ ಗೋಚರಿಸುತ್ತೆ, ಅದನ್ನೇ ಕಾಮನಬಿಲ್ಲು ಅಂತ ಹೇಳ್ತಾರೆ.
0: ಅದು ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬಂದ್ರೆ
2: ಬರತ್ತೆ.
0: ತುಂಬಾ ಸಂತೋಷ.
2: ಈ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಲ್ಲ, ಆಗಿದ್ರು ತುಂಬಾ ಜನ ಮಕ್ಕಳು ಕರೆ ಮಾಡಿದ್ರು, ಅವರು ಕೇಳಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ತೇವೆ. ಮುಂದಿನ ಗೀತೆಯನ್ನು ಪ್ರಸಾರ ಮಾಡೋಣ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: ಮಣಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 31 ಮೇ 2026 5 ಗಂಟೆಗೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಯಾರು ಇನ್ನೊಮ್ಮೆ ಹೇಳು ಹೆಸರು. ವರದರಾಜ್. ವರದರಾಜ್ ಎಲ್ಲಿಂದ ಕರೆ ಮಾಡ್ತಿದ್ಯಾ? ತುಂಬ ಸಂತೋಷ. ಇವತ್ತು ಎಲ್ಲ ಕರೆ ಅಲ್ಲಿಂದನೇ ಬರ್ತಾ ಇರೋದು ಅಲ್ವಾ?
1: ಹಲೋ
0: ವರದರಾಜ್,
1: ತುಂಬ ಸಂತೋಷ ಕರೆ ಮಾಡಿದ್ದಕ್ಕೆ.
0: ಪ್ರಶ್ನೆ ಕೇಳ ನಿನಗೆ. ಪ್ಲಾಸ್ಟಿಕ್ನ ಜನಕ ಯಾರು? ಪ್ರಶ್ನೆ ಇನ್ನೊಮ್ಮೆ ಕೇಳ್ತೀನಿ. ಪ್ಲಾಸ್ಟಿಕ್ನ ಜನಕ ಯಾರು? ಉತ್ತರ ಗೊತ್ತಿದೆಯಾ ಇಲ್ವಾ?
1: ಪ್ಲಾಸ್ಟಿಕ್ ಅನ್ನ
0: ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಗೊತ್ತಿದೆಯಲ್ಲ ನಿನಗೆ. ಯಾಕೆ ಬಳಸಬಾರ್ದು ಗೊತ್ತಿದೆಯಾ? ಅದರಲ್ಲಿ ಹಾನಿಕಾರಕವಾದಂತಹ ರಾಸಾಯನಿಕಗಳು ಇರುತ್ತೆ, ಅದಕ್ಕಂಥೇಳಿ ಪ್ಲಾಸ್ಟಿಕನ್ನು
1: ಬಳಸಬಾರ್ದು.
0: ಅದರಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಕಣಗಳೇನಿದೆಯಲ್ಲ, ಅದು ನಮ್ಮ ಹೊಟ್ಟೆಯ ಮೂಲಕ ನಮ್ಮಲ್ಲಿ ರೋಗ ಬರುವಂಥ ಒಂದು ಅವಕಾಶ ಇರುತ್ತೆ. ಅದಕ್ಕೆ ಅದಕ್ಕಂಥೇಳಿ ಪ್ಲಾಸ್ಟಿಕನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಅಲ್ವಾ? ನೀನು ಪ್ಲಾಸ್ಟಿಕಲ್ಲಿ ಏನಾದರೂ ಡಬ್ಬದಲ್ಲಿ ಊಟ ಅದು ತೊಗೊಂಡು ಹೋಗ್ತೀಯಾ? ಇಲ್ಲ. ಯಾವ

0: ಡಬ್ಬದಲ್ಲಿ ತಗೊಂಡು ಹೋಗ್ತೀಯಾ, ಸ್ಟೀಲ್ ಅಲ್ಲ ಇನ್ನ ಪ್ಲಾಸ್ಟಿಕ್ ಅಲ್ಲ? ಸ್ಟೀಲ್ ಡಬ್ಬದಲ್ಲಿಯಾ? ಸ್ಟೀಲ್ ಡಬ್ಬದಲ್ಲೇ ತಗೊಂಡು ಹೋಗ್ಬೇಕು ಅಲ್ವಾ?
1: ಹಾಗಾದ್ರೆ ಪ್ಲಾಸ್ಟಿಕ್ ನ ಜನಕ ಯಾರು ಅಂತ ಗೊತ್ತುಂಟಾ
0: ವರದರಾಜ್? ಗೊತ್ತಿದ್ಯಾ ಉತ್ತರ? ಗೊತ್ತಿಲ್ಲ.
1: ಫಾದರ್ ಆಫ್ ಪ್ಲಾಸ್ಟಿಕ್. ಸರಿ, ಮುಂದಿನ ಕೇಳುಗರಿಗೆ ನಾವು ಅವಕಾಶ ಕೊಡೋಣ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ ವರದರಾಜ್.

0: ಹಲೋ
1: ಹಲೋ
2: ಹಲೋ ನಮಸ್ತೆ, ಶುಭ ಸಂಜೆ.
1: ಶುಭ ಸಂಜೆ ಸರ್, ತಮ್ಮ ಹೆಸರು ಹೇಳಿ.
2: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಾಳಿಂದ ಟಿಸಿ ಬಸವರಾಜ.
1: ಟಿಸಿ ಬಸವರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಅಭಿನಂದನೆ ಮೇಡಮ್.
3: ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
2: ಇಲ್ಲ, ಕೇಳಿಸಿಲ್ಲ, ಕರೆ ಮಾಡ್ತಾ ಇದ್ದೆ
1: ಸರ್. ಇದು ಪ್ಲಾಸ್ಟಿಕ್ ನ ಜನಕ ಯಾರು ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಶ್ನೆ.
2: ಪ್ಲಾಸ್ಟಿಕ್ ಜನಕ?
1: ಪ್ಲಾಸ್ಟಿಕ್
2: ದಿನನಿತ್ಯ ವಸ್ತುನೇ ಅದು.
1: ಅದಕ್ಕಂತ ಹೇಳಿನಿ, ಅದನ್ನು ಯಾರು ಅಂದ್ರೆ ಈ ಮೊದಲು ಅದು ಉತ್ಪನ್ನ ಆಗಿದೆಯಲ್ಲ ಈಗ, ಅದಕ್ಕಂತ ಹೇಳಿ ಈಗ ಯಾರು ಮಾಡಿದ್ದಂತ ಗೊತ್ತಾಗ್ಬೇಕಲ್ಲ. ತುಂಬಾ ಸಂತೋಷ ಬಸವರಾಜರೇ, ಮತ್ತೆ ಹೀಗೆ ಕರೆ ಮಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ.
3: ಸೋನಿಯಾ, ಇದನ್ನ 1869 ಇದನ್ನ ಅಂದ್ರೆ ಪ್ಲಾಸ್ಟಿಕ್ ನಮ್ಮ ಇದಕ್ಕೆ ಬಂತು,
1: ತಯಾರ ಮಾಡಿ
3: ಉತ್ಪಾದನೆ ಆಯ್ತದ.
1: ಹೌದು, ಇದು ಇವರು ಮೂಲತಃ ಅಮೇರಿಕನ್ ಅವರು, ಆದ್ರೂ ಸಹ ಇವರೊಬ್ರು ಮೊದಲು ಪ್ರಿಂಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ ತುಂಬಾ ಸಲ ಅವರು ಪ್ರಯತ್ನ ಮಾಡಿದ್ರು, ಆದರೆ ಅಂದ್ರೆ ಕೊನೆಯದಾಗಿ ಅವರಿಗೆ ಯಶಸ್ಸು ಸಿಕ್ಕಿದ್ದು 1869. ಅದಕ್ಕೆ ಸೆಲ್ಯುಲಾಯ್ಡ್ ಪ್ಲಾಸ್ಟಿಕ್ ಅಂತ ಹೆಸರಿಟ್ರು. ಈಗ ನಮ್ಮ ಕೇಳುಗರು ಉತ್ತರ ಯಾರು ಕೊಡ್ತಾರಂತ ನೋಡೋಣ. ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ.
4: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಹಲೋ,
6: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಇರಣ್ಣ ಅವರ
6: ಅಲ್ರ? ಶ್ರೀಲಂಗಯ್ಯ ಹಿರೇಮಠ.
3: ಶ್ರೀಲಂಗಯ್ಯ ಹಿರೇಮಠ, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ ಸರ್?
1: ಹಲೋ
6: ಹಲೋ,
1: ಹಾ, ಪ್ರಶ್ನೆ ಕೇಳಿಸ್ಕೊಂಡ್ರ?
6: ಇಲ್ಲ ಮೇಡಮ್.
1: ಹಾ ಸರ್, ಇದು ಪ್ರಶ್ನೆ ಹೀಗಿದೆ, ಪ್ಲಾಸ್ಟಿಕ್ ನ ಜನಕ ಯಾರು ಅಂತ.
6: ಪ್ಲಾಸ್ಟಿಕ್ ನ ಜನಕ ರೀ?
3: ಪ್ಲಾಸ್ಟಿಕ್ ನ ಜನಕ ಯಾರು ಅಂದ್ರೆ ಪ್ಲಾಸ್ಟಿಕ್ ನ ತಯಾರು ಮಾಡಿದವರು ಅಂದ್ರೆ ಫಸ್ಟಿಗೆ 1869 ಇದ್ರ ಉತ್ಪಾದನೆ ಆಗಿದೆ ಪ್ಲಾಸ್ಟಿಕ್ ಅದು.
1: ಇಲ್ಲ ಸರ್.
6: ಅಂದ್ರೆ ಮೇಡಮ್, ನಮಗೆ ಟೆಕ್ಸ್ಟ್ ಬುಕ್ದಾಗ ಅವಾರ್ಡ್ ಪ್ಲಾಸ್ಟಿಕ್ ಅಂತ ಒಂದು ಇಂಗ್ಲಿಷ್ ನಾಗ ಲೆಸನ್ ಅದ್ರಲ್ಲೂ ಅದನ್ನ ಅಂತ ಕೊಟ್ಟಿದ್ದಾರೆ, ಮತ್ತೆ ಅದನ್ನ ಹೇಳ್ತೇನೆ.
1: ಹೌದಾ?
3: ಇವರು ಅಂದ್ರೆ ಮೂಲ ಪ್ಲಾಸ್ಟಿಕ್ ನ ಮೂಲ ಅಂದ್ರೆ ಕಂಡುಹಿಡಿದ
1: 1869 ಸರ್ ಇವರು ಕಂಡುಹಿಡಿದದ್ದು,
3: ಅಮೆರಿಕಾದವರು.
1: ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಅವರಿಗೆ ಅವಕಾಶ ಕೊಡೋಣ. ಧನ್ಯವಾದ.
3: ಮತ್ತೆ ಯಾರು ಕರೆ ಮಾಡ್ತಾರೆ ಅಂತ ನೋಡೋಣ ಸೋನಿಯಾ, ಇಲ್ಲಾದ್ರೆ ನಾವೇ ಉತ್ತರವನ್ನ ಹೇಳೋಣ.
1: ಮೊದಲು ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್.

0: ಕರೆ ಮಾಡಿ 1-800-420-2233.
1: ಹಲೋ ಹಲೋ ಹಲೋ
2: ಹಲೋ
1: ಹಲೋ, ಯಾರು ಕರೆ ಮಾಡಿದ್ದು? ಹಲೋ, ನಮಸ್ತೆ.
2: ನಮಸ್ತೆ,
1: ನಿಮ್ಮ ಹೆಸರೇನು ಹೇಳಿ?
2: ಭಾಗ್ಯಶ್ರೀ. ಹೇಳಿ,
1: ಉತ್ತರ ಗೊತ್ತಿದೆಯಾ ಭಾಗ್ಯಶ್ರೀ? ಹಾ ಹೇಳು, ಉತ್ತರ ಹೇಳು. ಹಾ,
2: ಪ್ಲಾಸ್ಟಿಕ್ನ ಜನಕ ಯಾರು?
1: ಸ್ವಲ್ಪ ಗಟ್ಟಿಯಾಗಿ ಮಾತಾಡು ಭಾಗ್ಯಶ್ರೀ.
2: ಅಲ್ಲ ಅಲ್ಲ,
1: ಇಲ್ಲ, ಉತ್ತರ ತಪ್ಪಾಗಿದೆ. ನಮ್ಮ ಈ ಕಾರ್ಯಕ್ರಮದ
2: ಸಮಯ ಕೂಡ ಮುಗಿತಾ ಇದೆ ಸೋನಿಯಾ,
1: ಬೇಗ ನೀವು ಹೇಳಿದ್ರೆ ಒಳ್ಳೇದಿತ್ತು. ಗೊತ್ತಿದೆಯಾ ಉತ್ತರ?
2: ಇಲ್ಲ ಸೋನಿಯಾ, ನಾವೇ ಉತ್ತರವನ್ನು ಹೇಳ್ಬಿಡೋಣ.
1: ಇದರ ಪ್ಲಾಸ್ಟಿಕ್ನ ಜನಕ ಜಾನ್ ವೆಸ್ಲಿ ಹಯಾಟ್ ಅಂಥೇಳಿ. ಇವರು ಮೂಲತಃ ಅಮೇರಿಕನವರು. 1869 ಪ್ಲಾಸ್ಟಿಕ್ಕನ್ನು ತಯಾರು ಮಾಡಿದರು.
2: 1869
1: ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಭಾಗ್ಯಶ್ರೀ.

ಇದುವರೆಗೆ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಕೇಳಿದಂಥ ಎಲ್ಲರಿಗೂ ಧನ್ಯವಾದ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡಿದವರು ಜಯರಾಮನ್ ಮತ್ತು ಅಭಿಜಿನ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದು ಸೋನಿಯಾ ಗಾಂವ್ಕರ್ ಮತ್ತು ನನ್ನ ಜೊತೆ ಸಾಕ್ಷಿ ಜೋಶಿ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳ್ದ ರಾಜ.

0: ಇನ್ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ. ನೀನು ಬರ್ತೀಯೇನು ನನ್ ಜೊತೆ?
1: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೀನ್ ಉಳಿಸ್ರಿ.
0: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
3: ವಿದ್ಯುತ್ ಅವಘಡಗಳ ಬಗ್ಗೆ ಜಾಗ್ರತೆ ಇರಲಿ, ಭಯ ಬೇಡ. ದೋಷಪೂರಿತ ವಿದ್ಯುತ್ ಉಪಕರಣಗಳನ್ನು ಬಳಸದಿರಿ. ಒದ್ದೆ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಮುಟ್ಟದಿರಿ. ಅರ್ಥಿಂಗ್ ವ್ಯವಸ್ಥೆ ಸಮರ್ಪಕವಾಗಿರಲಿ. ವಿದ್ಯುತ್ ಪರಿವರ್ತಕಗಳ ಹತ್ತಿರ ವಾಹನಗಳನ್ನು ನಿಲ್ಲಿಸದಿರಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಿಪಡಿಸುವ ಮೊದಲು ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿಕೊಳ್ಳಿ.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕುರಿತ ಕಾರ್ಯಕ್ರಮ, ವಿಷಯ ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಭಾಗ 1 ಕುರಿತು ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರ್ ದುಂಡಪ್ಪ ಮಡಿವಾಳ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

7:45ಕ್ಕೆ ಕಡಲ ತೀರದ ಸಂರಕ್ಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿಸಿ ಸುರೇಶ್. 8:00ಗೆ ದಾವಣಗೆರೆಯ ಬಿಡಿಜೆ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರಿಂದ ವಯಲಿನ್ ವಾದನ ಮೂಡಿಬರಲಿದೆ. 10:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇವು ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು.

ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರುವುದು.

ನಾಳಿನ ಚಿಂತನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಮೂಡಿಬರಲಿದೆ. 6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುಧೆ, 7:15ಕ್ಕೆ ಭಾವಗೀತೆಗಳು.

7:45 ಚಿತ್ರಗೀತೆಗಳು, 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಎಂಟು ಗಂಟೆ 35 ನಿಮಿಷಕ್ಕೆ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ 5 ನಿಮಿಷಕ್ಕೆ ವಚನ ವೈಭವ, 9:30 ಮಂಜುಳ ಗಾನ ಕಾರ್ಯಕ್ರಮ, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:00 ಹಿಂದಿ ಗೀತೆಗಳು, 10:30 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ. 11:30 ದೆಹಲಿ ಕೇಂದ್ರದಿಂದ ಕಾರ್ಯಕ್ರಮ ಸ್ಟಂಪ್ಡ್ ಮೂಡಿಬರಲಿದೆ.

ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಭಾಷಣ. ಭಾಷಣಕಾರರು ಶಾಂತಲಾ ಎಸ್ ಮುಕುಂದಿ ಮಠ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಮಾ ಕುಲಕರ್ಣಿ. ನಂತರ ಭಾವಗೀತೆಗಳನ್ನು ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಿಎಂ ಕುಸುಮ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಮಧ್ಯಾಹ್ನ 3:00 ಸಂಜೆ 5:00 ಮುಂಬೈ ವಿವಿಧ ಭಾರತೀಯ

ಕಾರ್ಯಕ್ರಮಗಳನ್ನು ಸಹಪ್ರಸಾರದಲ್ಲಿ ಕೇಳುತ್ತೀರಿ. ಸಂಜೆ 5 ಗಂಟೆಗೆ ಯಕ್ಷಲಹರಿ, ಯಕ್ಷಗಾನ ತಾಳಮದ್ದಲೇ ಪ್ರಸಂಗ, ಯಕ್ಷೋತ್ತರ ಮಠ ಕಾಳಿಗೆ ನಡೆಸಿಕೊಡುತ್ತಾರೆ ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲಪಾಡಿ. ಭಾಗವತರು ಶ್ರೀಮತಿ ಭವ್ಯಶ್ರೀ ಮಂಡೇಕೊಲ್ಲು. ಆರು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ಮಲವಳ್ಳಿಯ ಚಂದ ಎಂ ಕುಣಬಿ ಅವರಿಂದ ಜನಪದ ಗೀತೆಗಳು. ನಂತರ ಕೃಷಿ ಮಾಹಿತಿ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ನಾರಾಯಣಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುತ್ತೀರಿ. ಏಳು ಗಂಟೆ 45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8 ಗಂಟೆಗೆ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಎಂಟು ಗಂಟೆ 15 ನಿಮಿಷಕ್ಕೆ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀರಾಮಾಶ್ವ ಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ್ ಭಟ್. 8 ಗಂಟೆ 30 ನಿಮಿಷಕ್ಕೆ ಭಾವಗೀತೆಗಳು. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 9:30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೊಕಾಶಿ ಅವರಿಂದ ಗಾಯನ ಮೂಡಿಬರಲಿದೆ. ಇದು ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು. 6:40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಹಿತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿ ಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015ರಲ್ಲಿ ಸುಮಾರು ಶೇಕಡ 19ರಿಂದ 2025ರಲ್ಲಿ ಶೇಕಡ 64ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ. ಆಕಾಶವಾಣಿ ಬೆಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಈಗ ಕಾಣೆದರ ಕುರಿತು ಕೆಲವು ಪ್ರಕಟಣೆಗಳು. ಮುನಿರಾಜು ಎಂಬ 43 ವರ್ಷದ ಗಂಡಸು ದಿನಾಂಕ 5/3/2026 ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 7 ಅಂಗುಲ ಎತ್ತರ, ತೆಳ್ಳನೆಯ ದೇಹ, ಗೋಧಿ ಮೈಬಣ್ಣ, ಗಡ್ಡ ಮತ್ತು ಮೀಸೆ ಬಿಟ್ಟಿರುತ್ತಾರೆ. ಮುನಿರಾಜು ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮನೋಜ್ ಎನ್ ಪಾಂಡೆ ಎಂಬ 29 ವರ್ಷದ ಗಂಡಸು ದಿನಾಂಕ 11/5/2026 ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 149 ಸೆಂಟಿಮೀಟರ್ ಉದ್ದವಿದ್ದಾರೆ. ಕೂಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಅಸ್ಪಷ್ಟವಾಗಿ ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಮನೋಜ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮೋಹಡ ಸಮರ್ ಬಿನ್ ಇರ್ಫಾನ್ ಎಂಬ 13 ವರ್ಷದ ಬಾಲಕ ದಿನಾಂಕ 28/2/2026 ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4.5 ಅಡಿ ಎತ್ತರ, ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ, ಕನ್ನಡ ಮತ್ತು ಉರ್ದು ಭಾಷೆ ಮಾತನಾಡಲು ಬರುತ್ತದೆ. ಇರ್ಫಾನ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಸಮಯ 6:37.

0: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ಗೊಬ್ಬ ಹಠಮಾರಿ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಊಟದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಯು

0: ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಕ್ಷಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು, ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ

0: ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 mL ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ, ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ. ವಿಷಯ ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಭಾಗ ಒಂದು. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ.
1: ಆಕಾಶವಾಣಿ ಕಾರವಾರ. ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ಇಂದಿನ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.
1: ಈ ದಿನ ಸೈಬರ್ ಅಪರಾಧ ಎಂದ್ರೇನು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನು ತಿಳ್ಕೊಳ್ಳೋಣ. ಕಂಪ್ಯೂಟರ್ ಉದ್ಯಮ ಮತ್ತು ನೆಟ್ವರ್ಕ್ನಲ್ಲಿ ಇತ್ತೀಚಿನ ವಿಕಾಸದ ನಂತರ ಸೈಬರ್ ಅಪರಾಧ ಅನ್ನೋ ಪದ ಪರಿಚಯವಾಗಿದೆ. ಸೈಬರ್ ಅಪರಾಧಗಳನ್ನು ಪ್ರಮುಖ ಅಪಾಯವೆಂದು ಪರಿಗಣಿಸಲಾಗ್ತಾ ಇದೆ. ಏಕೆಂದರೆ ಅವು ಹಣಕಾಸಿನ ನಷ್ಟ, ಸೂಕ್ಷ್ಮ ದತ್ತಾಂಶದ ಉಲ್ಲಂಘನೆ ಮತ್ತು ವ್ಯವಸ್ಥೆಗಳ ವೈಫಲ್ಯದಂತಹ ವಿನಾಶಕಾರಿ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ. ಇದು ಒಂದು ಸಂಸ್ಥೆಯ ಖ್ಯಾತಿ ಮೇಲೂ ಕೂಡ ಪರಿಣಾಮ ಬೀಳಬಹುದು. ಸೈಬರ್ ಅಪರಾಧ ಅಂದ್ರೇನು ಅಂತ ನೋಡೋದಾದರೆ, ಸೈಬರ್ ಅಪರಾಧವನ್ನ ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನು ಎಸಗಲು ಅಥವಾ ಸುಗಮಗೊಳಿಸಲು ಯಾವುದೇ ಸಂವಹನ ಸಾಧನವನ್ನ ಅಕ್ರಮವಾಗಿ ಬಳಕೆ ಮಾಡೋದನ್ನ ಅಂತ ವ್ಯಾಖ್ಯಾನ ಮಾಡಬಹುದು. ಸರಳವಾಗಿ ಹೇಳೋದಾದರೆ, ಭಾರತದಲ್ಲಿ ಸೈಬರ್ ಅಪರಾಧಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಯುವ ತಪ್ಪು ಕೃತ್ಯಗಳು ಅಥವಾ ಅಪರಾಧಗಳು.

ಆಗಿವೆ. ಸೈಬರ್ ಅಪರಾಧಕ್ಕೆ ಯಾವುದೇ ನಿರ್ದಿಷ್ಟವಾದ ವ್ಯಾಖ್ಯಾನ ಇಲ್ಲ. ಆದರೆ ಯಾವುದೇ ಕಾನೂನುಬಾಹಿರ ಅಥವಾ ಅಪರಾಧ ಚಟುವಟಿಕೆಯು ಕಂಪ್ಯೂಟರ್ ಅನ್ನು ಪ್ರಾಥಮಿಕ ಕಾರ್ಯಾಚರಣೆಯ ಸಾಧನವಾಗಿ ಬಳಸಿಕೊಂಡು ನಡೆದರೆ ಅದನ್ನ ವೈಟ್ ಕಾಲರ್ ಅಪರಾಧ ಅಂತ ಕರೀತಾರೆ. ಸೈಬರ್ ಅಪರಾಧಿಗಳು ಯಾರು ಅಂತ ನೋಡೋದಾದ್ರೆ, ಸೈಬರ್ ಅಪರಾಧಿ ಅಂದ್ರೆ ಸೈಬರ್ ಅಪರಾಧಗಳು ಎಂದು ಕರೆಯಲ್ಪಡುವ ದುರುದ್ದೇಶಪೂರಿತ ಕೃತ್ಯಗಳು ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡಲು ತನ್ನ ತಂತ್ರಜ್ಞಾನ ಕೌಶಲ್ಯವನ್ನು ಬಳಸುವ ವ್ಯಕ್ತಿ. ಅದು ಒಬ್ಬ ವ್ಯಕ್ತಿಯಾಗಿರಬಹುದು ಅಥವಾ ಒಂದು ವ್ಯಕ್ತಿಗಳ ತಂಡವಾಗಿರಬಹುದು. ಸೈಬರ್ ಅಪರಾಧಿಗಳು ಡಾರ್ಕ್ ವೆಬ್ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ವ್ಯಾಪಕವಾಗಿ ಲಭ್ಯ ಇರ್ತಾರೆ. ಅಲ್ಲಿ ಅವರು ಹೆಚ್ಚಾಗಿ ತಮ್ಮ ಕಾನೂನುಬಾಹಿರ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುತ್ತಾರೆ. ಯಾವುದೇ ಹಾನಿಕಾರಕ ಚಟುವಟಿಕೆಗಳನ್ನು ನಡೆಸುವ ದುರುದ್ದೇಶಪೂರಿತ ಉದ್ದೇಶವನ್ನು ಹೊಂದಿರುವ ಹ್ಯಾಕಿಂಗ್ ಅನ್ನು ಸೈಬರ್ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಅದನ್ನ ನಾವು ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಸೈಬರ್ ಕ್ರಿಮಿನಲ್ಸ್ ಅಂತ ಕೂಡ ಕರೀತೇವೆ. ಎಲ್ಲಾ ಸೈಬರ್ ಅಪರಾಧಗಳು ಹ್ಯಾಕಿಂಗ್ ಅನ್ನು ಒಳಗೊಂಡಿರೋದಿಲ್ಲ. ಆದ್ದರಿಂದ ಸೈಬರ್ ಅಪರಾಧಿಗಳು ಯಾವುದೇ ಹ್ಯಾಕಿಂಗ್ ಕೌಶಲ್ಯವನ್ನು ಹೊಂದಿರುವುದು ಅನಿವಾರ್ಯ ಅಲ್ಲ. ಸೈಬರ್ ಅಪರಾಧಗಳು ಅಕ್ರಮ ಆನ್ಲೈನ್ ವಿಷಯಗಳನ್ನು ವ್ಯಾಪಾರ ಮಾಡುವ ವ್ಯಕ್ತಿಗಳು, ವಂಚಕರು ಅಥವಾ ಮಾದಕ ವಸ್ತು ವ್ಯಾಪಾರಿಗಳಾಗಿರಬಹುದು. ಆದ್ದರಿಂದ ಸೈಬರ್ ಅಪರಾಧಿಗಳನ್ನು ಕೆಲವು ಹೆಸರಿನಲ್ಲಿ ಕರೀತಾರೆ. ಉದಾಹರಣೆಗೆ ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್, ಸೈಬರ್ ಸ್ಟಾಕರ್ಸ್, ಸೈಬರ್ ಭಯೋತ್ಪಾದಕರು ಮತ್ತು ವಂಚಕರು. ಸೈಬರ್ ಅಪರಾಧದಲ್ಲಿ ಹಲವಾರು ಪ್ರಕಾರಗಳಿದ್ದಾವೆ. ಅವುಗಳಲ್ಲಿ ಆನ್ಲೈನ್ ಹಣಕಾಸು ವಂಚನೆ, ಇದರಲ್ಲಿ ಬ್ಯಾಂಕ್ ಖಾತೆ ಹ್ಯಾಕ್ ಮಾಡುವುದಾಗಿರಬಹುದು, ಯುಪಿಐ ವಂಚನೆ ಆಗಿರಬಹುದು, ಅಂದರೆ ಆನ್ಲೈನ್ ಪೇಮೆಂಟ್ ಅಲ್ಲಿ ವಂಚನೆ ಮಾಡೋದಾಗಿರಬಹುದು, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮಾಹಿತಿ ಕದ್ದು ಹಣ ದೋಚೋದಿರಬಹುದು. ಇನ್ನು ಫಿಶಿಂಗ್ ಅಂತ ಕರೀತಾರೆ, ಇದರಲ್ಲಿ ನಕಲಿ ಇಮೇಲ್ ಅಥವಾ ಲಿಂಕ್ಗಳ ಮೂಲಕ ಪಾಸ್ವರ್ಡ್ ಮತ್ತು ವೈಯಕ್ತಿಕ ಮಾಹಿತಿಯನ್ನ ಕದಿಯೋದು. ಹ್ಯಾಕಿಂಗ್ ಅಂತ ಕರೀತಾರೆ, ಹ್ಯಾಕಿಂಗ್ ಅಂದ್ರೆ ವೆಬ್ಸೈಟ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಅಕ್ರಮವಾಗಿ ಪ್ರವೇಶ ಮಾಡೋದು. ಇನ್ನು ಮಾಲ್ವೇರ್ ದಾಳಿಗಳು ಅಂದ್ರೆ ಕಂಪ್ಯೂಟರ್ ವೈರಸ್ ಅಥವಾ ರ್ಯಾನ್ಸಮ್ವೇರ್ ಮೂಲಕ ಫೈಲ್ಗಳನ್ನ ಲಾಕ್ ಮಾಡಿ ಹಣಕ್ಕೆ ಬೇಡಿಕೆ ಇಡುವುದು. ಯಾವುದೇ ಒಂದು ಉದ್ಯಮದ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನ ಹ್ಯಾಕ್ ಮಾಡಿ ಅದನ್ನ ಲಾಕ್ ಮಾಡಿ ಅದು ವಾಪಸ್ ರಿಲೀಸ್ ಮಾಡಬೇಕು ಅಂತಂದ್ರೆ ಇಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕು ಅನ್ನೋ ಬೇಡಿಕೆ ಇಡೋದು. ಇನ್ನು ಸೈಬರ್ ಬೆದರಿಸುವಿಕೆ ಅಥವಾ ಕಿರುಕುಳ ಅಂತ ಕರೀತಾರೆ, ಅಂದ್ರೆ ಸೈಬರ್ ಸ್ಟಾಕಿಂಗ್ ಅಥವಾ ಬುಲಿಯಿಂಗ್ ಅಂತ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆದರಿಕೆ ಹಾಕುವುದು, ಅವಹೇಳನಕಾರಿ ಪೋಸ್ಟ್ ಮಾಡುವುದು ಸೇರ್ಕೊಂಡಿದೆ. ಇದರಲ್ಲಿ ಗುರುತಿನ ಕಳ್ಳತನ ಅಂದ್ರೆ ಐಡೆಂಟಿಟಿ ಥೆಫ್ಟ್ ಅಂತ ಕರೀತೇವೆ, ಬೇರೊಬ್ಬ ವ್ಯಕ್ತಿಯ ವೈಯಕ್ತಿಕ ವಿವರಗಳನ್ನ ಬಳಸಿ ನಕಲಿ ಖಾತೆ ತೆರೆಯೋದು ಮತ್ತು ಅದರ ಮೂಲಕ ವಂಚನೆ ಮಾಡುವುದು, ಬೇರೆಯವರ ಹೆಸರಿನಲ್ಲಿ ಖಾತೆ ತೆಗೆದು ಆ ಮೂಲಕ ವಂಚನೆ ಮಾಡುವುದು. ಮತ್ತು ಅಶ್ಲೀಲತೆ ಮತ್ತು ದೌರ್ಜನ್ಯ, ಇಂಟರ್ನೆಟ್ ಮೂಲಕ ಅಶ್ಲೀಲ ವಿಷಯಗಳನ್ನು ಹಂಚೋದಾಗಿರಬಹುದು, ದೌರ್ಜನ್ಯ ಎಸಗೋದಾಗಿರಬಹುದು, ಇದು ಕೂಡ ಸೈಬರ್ ಅಪರಾಧಗಳಲ್ಲಿ ಸೇರ್ಕೊಳ್ಳುತ್ತೆ. ಸೈಬರ್ ಅಪರಾಧಗಳು ವ್ಯವಸ್ಥೆಯಲ್ಲಿ ಕಂಡುಬರುವ ಭದ್ರತಾ ಲೋಪಗಳು ಮತ್ತು ದುರ್ಬಲತೆಗಳ ಲಾಭವನ್ನು ಬಳಸಿಕೊಂಡು ಉದ್ದೇಶಿತ ಪರಿಸರದೊಳಗೆ ನೆಲೆಗೊಳ್ಳಲು ಅದನ್ನು ಬಳಸಿಕೊಳ್ತಾರೆ. ಭದ್ರತಾ ಲೋಪಗಳು, ದುರ್ಬಲ ದೃಢೀಕರಣ ವಿಧಾನಗಳು ಅಂದ್ರೆ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿ ಇಲ್ಲದೇ ಇರುವಂತದ್ದು, ಮತ್ತೆ ಪಾಸ್ವರ್ಡ್ಗಳನ್ನು ಬಳಸುವ ಒಂದು ರೂಪ ಆಗಿದೆ. ಕಟ್ಟುನಿಟ್ಟಾದ ಭದ್ರತಾ ಮಾದರಿಗಳು ಮತ್ತು ನೀತಿಗಳ ಕೊರತೆಯಿಂದ ಕೂಡ ಈ ರೀತಿಯ ಅಪರಾಧಗಳು ಸಂಭವಿಸುತ್ತವೆ. ಯಾಕೆ ಇತ್ತೀಚೆಗೆ ಈ ಅಪರಾಧಗಳು ಹೆಚ್ಚುತ್ತಾ ಇವೆ ಅಂತ ನೋಡೋದಾದ್ರೆ, ಈ ಜಗತ್ತು ನಿರಂತರವಾಗಿ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಾನೆ ಇದೆ. ಆದ್ದರಿಂದ ಈಗ ಅದು ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿದೆ. ಹೆಚ್ಚಿನ ಸ್ಮಾರ್ಟ್ ಸಾಧನಗಳಾಗಿರಬಹುದು, ಇಂಟರ್ನೆಟ್ ಸಂಪರ್ಕಗಳು ಎಲ್ಲಾ ಸಾಧನಗಳಿಗೂ ಬೇಕಾಗಿರುತ್ತದೆ. ಇದರ ಪ್ರಯೋಜನ ಜೊತೆಗೆ ಅಪಾಯ ಕೂಡ ಹೆಚ್ಚಾಗ್ತಾ ಇದೆ. ಸೈಬರ್ ಅಪರಾಧಗಳ ಸಂಖ್ಯೆಯಲ್ಲಿ ಒಂದು ದೊಡ್ಡ ಏರಿಕೆ ಆಗಿರೋದು ತುಂಬಾ ಅಪಾಯ. ಈ ತಂತ್ರಜ್ಞಾನಗಳನ್ನು ರಕ್ಷಿಸಲು ಸಾಕಷ್ಟು ಭದ್ರತಾ ಕ್ರಮಗಳನ್ನು ಮತ್ತು ಕಾರ್ಯಾಚರಣೆಗಳ ಕೊರತೆ ಇರುವುದು ಕೂಡ ಈ ಅಪರಾಧ ಹೆಚ್ಚುವುದಕ್ಕೆ ಕಾರಣ ಆಗ್ತಾ ಇದೆ. ಕಂಪ್ಯೂಟರ್ ನೆಟ್ವರ್ಕ್ ಸೈಬರ್ ಸ್ಪೇಸ್ನಲ್ಲಿರುವ ಜನರು ಜಗತ್ತಿಗೆ ಯಾವುದೇ ಸಂಪರ್ಕಿತ ಭಾಗವನ್ನು ಸೆಕೆಂಡ್ ಅಲ್ಲಿ ತಲುಪಲು ಇದು ಅನುಕೂಲ ಮಾಡಿಕೊಳ್ಳುತ್ತೆ. ಆದ್ದರಿಂದ ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ಈ ಅಪರಾಧಗಳನ್ನು ಅವರು ಮಾಡಬಹುದಾಗಿದೆ. ಸೈಬರ್ ಅಪರಾಧಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಿಭಿನ್ನ ಕಾನೂನುಗಳು ಬದಲಾಗ್ತಾ ಇದೆ. ಒಂದು ದೇಶದಲ್ಲಿ ಒಂದು ಕಾನೂನು ಇದ್ರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ರೀತಿಯ ಕಾನೂನು ನಿಯಮಗಳಿದ್ದಾವೆ. ಸೈಬರ್ ಅಪರಾಧ ಎಸಗುವವರು ನಿಜವಾದ ಅಪರಾಧಿಗಳಿಗಿಂತ ಟ್ರ್ಯಾಕ್ಗಳನ್ನು ಮುಚ್ಚಿಡೋದು ಅವರಿಗೆ ತುಂಬಾ ಸುಲಭ ಆಗಿದೆ. ಆದ್ದರಿಂದ ಈ ರೀತಿಯ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಅಪರಾಧಗಳು ಹೆಚ್ಚಾಗೋದಕ್ಕೆ ಕಾರಣ ದುರ್ಬಲ ಸಾಧನಗಳು, ಆಗಲೇ ಹೇಳಿದ ಹಾಗೆ ಪರಿಣಾಮಕಾರಿಯಾದ ಭದ್ರತಾ ಕ್ರಮಗಳು, ಸೆಕ್ಯೂರಿಟಿ ಇಲ್ಲದೇ ಇರುವಂತದ್ದು ಅಂದ್ರೆ ಆಂಟಿವೈರಸ್ಗಳನ್ನ ಹಾಕೊಳ್ಳದೇ ಇರುವಂತದ್ದಾಗಿರಬಹುದು, ಸ್ಟ್ರಾಂಗ್ ಪಾಸ್ವರ್ಡ್ ಇಲ್ಲದೇ ಇರಬಹುದು, ಅಥವಾ ಸಾಫ್ಟ್ವೇರ್ಗಳನ್ನ ಭದ್ರತಾ ಕ್ರಮ ಉಪಯೋಗಿಸಿ ಒಳ್ಳೆಯ ಉತ್ತಮ ಸಾಫ್ಟ್ವೇರ್ ಅನ್ನ ತಯಾರು ಮಾಡಿಕೊಳ್ಳದೇ ಇರಬಹುದು, ಆದ್ರಿಂದ ಕೂಡ ಈ ರೀತಿಯ ಅಪರಾಧಗಳು ಹೆಚ್ಚುತ್ತಾ ಇದೆ. ಕೆಲವೊಂದು ವೈಯಕ್ತಿಕ

ಪ್ರೇರಣೆಯಿಂದ ಈ ರೀತಿಯ ಅಪರಾಧಗಳಾಗ್ತವೆ. ಸೈಬರ್ ಅಪರಾಧಿಗಳು ಕೆಲವೊಮ್ಮೆ ತಾವು ದ್ವೇಷ ಮಾಡೋ ವ್ಯಕ್ತಿಗಳ ವಿರುದ್ಧ ಅಥವಾ ಯಾವುದೇ ಸಮಸ್ಯೆಯಿಂದ ಹೊಂದಿರುವ ವ್ಯಕ್ತಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕ್ಕೋಸ್ಕರ ಈ ರೀತಿ ಸೈಬರ್ ಅಪರಾಧಗಳನ್ನು ಮಾಡ್ತಾರೆ. ಹೆಚ್ಚಾಗಿ ಹ್ಯಾಕರ್ಗಳ ಗುಂಪುಗಳು ಲಾಭ ಗಳಿಸೋದಕ್ಕೆ ಹೆಚ್ಚು ಈ ರೀತಿಯ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಆರ್ಥಿಕ ಪ್ರೇರಣೆಯಿಂದ, ಹಣ ಗಳಿಸುವ ಉದ್ದೇಶದಿಂದ ಈ ರೀತಿಯ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಸೈಬರ್ ಅಪರಾಧಗಳಲ್ಲಿ ಎರಡು ಪ್ರಮುಖ ವಿಧಾನ ಇದೆ. ಒಂದು, ಕಂಪ್ಯೂಟರ್ಗಳನ್ನು ಗುರಿಯಾಗಿಸಿಕೊಂಡು ಅಪರಾಧ ಮಾಡೋದು, ಮತ್ತು ಕಂಪ್ಯೂಟರ್ಗಳನ್ನು ಬಳಸಿ ಅಪರಾಧ ಮಾಡೋದು. ಕಂಪ್ಯೂಟರ್ಗಳನ್ನು ಗುರಿಯಾಗಿಸಿ ಅಪರಾಧ ಮಾಡೋದು ಅಂತಂದ್ರೆ ಮಾಲ್ವೇರ್ ಅಥವಾ ಸೇವಾ ನಿರಾಕರಣೆ ದಾಳಿಯಂತಹ ಕಂಪ್ಯೂಟರ್ಗಳ ಸಾಧನಗಳಿಗೆ ಹಾನಿ ಉಂಟು ಮಾಡಿ, ಯಾವ್ದಾದ್ರೂ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ, ಸಿಸ್ಟಮ್ಗೆ ಅದನ್ನ ಹಾನಿ ಉಂಟು ಮಾಡಿ ಅಲ್ಲಿನ ಕೆಲಸಕ್ಕೆ ತೊಂದರೆ ಉಂಟು ಮಾಡೋದಾಗಿರ್ಬೋದು. ಇನ್ನು ಉಳಿದ ಅಪರಾಧಗಳಿಗೆ ಕಂಪ್ಯೂಟರ್ನ ಬಳಸಿಕೊಂಡು ಬೇರೆ ಎಲ್ಲಾ ರೀತಿಯ ಅಪರಾಧಗಳನ್ನು ಮಾಡ್ತಾರೆ. ಮುಖ್ಯವಾಗಿ ನಾಲ್ಕು ವಿಭಾಗಗಳಾಗಿ ಇದನ್ನ ವರ್ಗೀಕರಣ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಸೈಬರ್ ಅಪರಾಧಗಳು, ಸಂಸ್ಥೆ ಸೈಬರ್ ಅಪರಾಧಗಳು, ಆಸ್ತಿ ಸೈಬರ್ ಅಪರಾಧಗಳು ಮತ್ತು ಸಮಾಜ ಸೈಬರ್ ಅಪರಾಧಗಳು ಅಂತ ಹೇಳಿ. ವೈಯಕ್ತಿಕ ಸೈಬರ್ ಅಪರಾಧಗಳಲ್ಲಿ ಫಿಶಿಂಗ್ ಆಗಿರಬಹುದು, ವಂಚನೆ ಆಗಿರಬಹುದು, ಸ್ಕ್ಯಾಮ್ ಆಗಿರಬಹುದು, ಸೈಬರ್ ಸ್ಟಾಕಿಂಗ್ ಆಗಿರಬಹುದು, ಇನ್ನೂ ಹೆಚ್ಚು ಅಪರಾಧಗಳು ಸೇರಿವೆ. ಇದರಲ್ಲಿ ಯಾವುದಾದ್ರೂ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ಅಪರಾಧಗಳನ್ನು ಮಾಡ್ತಾರೆ. ಸಂಸ್ಥೆ ಸೈಬರ್ ಅಪರಾಧ ಅಂತಂದ್ರೆ ಯಾವ್ದಾದ್ರೂ ಒಂದು ಸಂಸ್ಥೆಯನ್ನು ಗುರಿಯಾಗಿಟ್ಕೊಂಡು, ಯಾವ್ದಾದ್ರೂ ಒಂದು ಹೋಟೆಲ್ ಉದ್ಯಮ ಆಗಿರ್ಬೋದು, ಅಲ್ಲಿನ ಸಾಫ್ಟ್ವೇರ್ಗಳನ್ನ ಹ್ಯಾಕ್ ಮಾಡಿ ಅಲ್ಲಿಯ ಗ್ರಾಹಕರ ಡೀಟೇಲ್ಗಳನ್ನ ಅವರು ಕದಿಯೋದಾಗಿರ್ಬಹುದು, ಕೆಲಸಗಳಿಗೆ ಅಡ್ಡಿ ಮಾಡೋ ತರ ಅವರ ಕಾರ್ಯಗಳನ್ನ ನಿಲ್ಲಿಸೋದಾಗಿರ್ಬಹುದು, ಈ ತರ ಯಾವ್ದಾದ್ರೂ ಒಂದು ಸಂಸ್ಥೆಯನ್ನು ಗುರಿಯಾಗಿಟ್ಟುಕೊಂಡು ಅಪರಾಧವನ್ನ ಮಾಡೋದು. ಮತ್ತೆ ಆಸ್ತಿ ಸೈಬರ್ ಅಪರಾಧಗಳು ಅಂದ್ರೆ ಪ್ರಾಪರ್ಟಿ ರಿಲೇಟೆಡ್ ಅಫೆನ್ಸಸ್ ಏನು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳಂತಹ ಆಸ್ತಿಯನ್ನು ಗುರಿಯಾಗಿಸಿಕೊಂಡು ಮಾಡೋದು. ಕ್ರೆಡಿಟ್ ಕಾರ್ಡ್ಗಳು ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೇವೆ, ಆ ಆಸ್ತಿಯ ಹಕ್ಕುಗಳನ್ನು ಗುರಿಯಾಗಿಸಿಕೊಂಡು ಅಪರಾಧಗಳನ್ನು ಮಾಡ್ತಾರೆ. ಸಮಾಜ ಸೈಬರ್ ಅಪರಾಧಗಳು ಅಂತ ನೋಡೋದಾದ್ರೆ ತುಂಬಾ ಅಪಾಯಕಾರಿ ಇದೆ. ಇದರಲ್ಲಿ ಸೈಬರ್ ಭಯೋತ್ಪಾದನೆ ಕೂಡ ಸೇರಿಕೊಂಡಿದೆ. ಫಿಶಿಂಗ್ ಅಂತ ಏನು ಅಂತ ನೋಡೋದಾದ್ರೆ, ಫಿಶಿಂಗ್ ಅನ್ನೋದು ಒಂದು ರೀತಿಯ ಸಾಮಾಜಿಕ ಎಂಜಿನಿಯರಿಂಗ್ ದಾಳಿ ಅಂತ ಕರಿಬಹುದು. ಇದು ಬಳಕೆದಾರನ ಗುರಿಯಾಗಿಸಿಕೊಂಡು ನಕಲಿ ಸಂದೇಶಗಳನ್ನು ರವಾನೆ ಮಾಡೋದು, ಇಮೇಲ್ಗಳನ್ನು ಕಳಿಸುವುದು, ಅದರ ಮೂಲಕ ಅವರ ಸೂಕ್ಷ್ಮ ಮಾಹಿತಿಯನ್ನು ಪಡೆಯೋದು, ಮತ್ತೆ ಅವರ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಡೌನ್ಲೋಡ್ ಮಾಡಿಕೊಂಡು ವ್ಯವಸ್ಥೆಯಲ್ಲಿ ತಮ್ಮ ಗುರಿಯನ್ನು ಸಾಧಿಸಿಕೊಳ್ಳೋದು ಫಿಶಿಂಗ್ ಅಂತ ಹೇಳ್ಬೋದು. ಯಾವುದೇ ಒಂದು ನಕಲಿ ಸಂದೇಶ ಕಳಿಸಬಹುದು, ಅವರ ಲಿಂಕ್ ಅನ್ನು ಒತ್ತಿದಾಗ ಅವರ ಡಿವೈಸ್ ಅಲ್ಲಿರೋ ಕಂಪ್ಯೂಟರ್ ಅಲ್ಲಿರೋ ಮಾಹಿತಿಗಳನ್ನ ಕದಿಯೋದಾಗಿರಬಹುದು. ಗುರುತಿನ ಕಳ್ಳತನ ಅಂತ ಹೇಳ್ತಾರೆ. ಸೈಬರ್ ಅಪರಾಧಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಅಥವಾ ವೈಯಕ್ತಿಕ ಚಿತ್ರಗಳನ್ನ ಮತ್ತು ವೈಯಕ್ತಿಕ ಡೇಟಾಗಳನ್ನ ಅವರ ಅನುಮತಿ ಇಲ್ಲದೆ ಅದನ್ನ ತಗೊಂಡು ವಂಚನೆ ಮಾಡಿ ಅಪರಾಧ ಮಾಡಿದ್ರೆ ಅದು ಐಡೆಂಟಿಟಿ ಥೆಫ್ಟ್ ಅಂತ ಕರಿತೇವೆ. ಅಥವಾ ಅವರು ಫೋಟೋ ಉಪಯೋಗಿಸಿಕೊಂಡು ಒಂದು ಅಕೌಂಟ್ ಓಪನ್ ಮಾಡೋದಾಗಿರ್ಬಹುದು, ಅವರ ಕಾರ್ಡ್ ಬಳಸಿಕೊಂಡು ಯಾವುದೇ ರೀತಿಯ ವ್ಯವಹಾರ ಮಾಡೋದಾಗಿರ್ಬಹುದು, ಈ ತರದ ಅಪರಾಧಗಳು. ಇನ್ನು ರ್ಯಾನ್ಸಮ್ವೇರ್ ದಾಳಿ ಅಂತ ಕರೀತಾರೆ. ಇದು ಹೆಚ್ಚಾಗಿ ನಡೀತಾ ಇದೆ. ಇದು ಒಂದು ಮಾಲ್ವೇರ್. ಬಳಕೆದಾರರು ತಮ್ಮ ಎಲ್ಲಾ ವೈಯಕ್ತಿಕ ಡೇಟಾವನ್ನು ಎನ್ಕ್ರಿಪ್ಟ್ ಮಾಡುವ ಮೂಲಕ ಮತ್ತು ಎನ್ಕ್ರಿಪ್ಟ್ ಮಾಡಿದ ಡೇಟಾವನ್ನ ಪ್ರವೇಶಿಸಲು ಸುಲಿಗೆ ಕೇಳುವ ಮೂಲಕ ಸಿಸ್ಟಮ್ಗಳಲ್ಲಿರುವ ತಮ್ಮ ಎಲ್ಲಾ ವೈಯಕ್ತಿಕ ಡೇಟಾಗಳನ್ನು ಪ್ರವೇಶಿಸುವುದನ್ನು ತಡೀತಾರೆ. ಯಾವುದೋ ಒಂದು ಸಂಸ್ಥೆ ಆಗಿರಬಹುದು, ಆ ಸಂಸ್ಥೆ ಯಾವುದೋ ಒಂದು ಕಂಪನಿ ಆಗಿರಬಹುದು, ಯಾವುದೋ ಒಂದು ಉದ್ಯಮ ಆಗಿರಬಹುದು, ಅವರ ಎಂಟೈರ್ ಸಿಸ್ಟಮ್ ಅನ್ನ ಅವರು ಕಂಟ್ರೋಲ್ಗೆ ತಗೊಂಡು ಅವರು ಯಾವುದೇ ರೀತಿ ಆಪರೇಟ್ ಮಾಡದೇ ಇರೋ ತರ ನೋಡ್ಕೊಳ್ತಾರೆ. ಅದು ರಿಲೀಸ್ ಮಾಡಬೇಕು ಅಂತಂದ್ರೆ ಇಷ್ಟು ಹಣವನ್ನು ಕೊಟ್ಟರೆ ಮಾತ್ರ ನಾವು ಅದನ್ನು ನಿಮಗೆ ಬಳಸೋಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳೋದು. ಇನ್ನು ಕಂಪ್ಯೂಟರ್ ನೆಟ್ವರ್ಕ್ಗಳನ್ನು ಹ್ಯಾಕಿಂಗ್ ಮಾಡಿ ದುರುಪಯೋಗ ಪಡಿಸ್ಕೊಳ್ಳೋದು. ಕೆಲವೊಂದು ಖಾಸಗಿ ಕಂಪ್ಯೂಟರ್ ಅಥವಾ ನೆಟ್ವರ್ಕ್ಗಳಿಗೆ ಅನಧಿಕೃತವಾಗಿ ಪ್ರವೇಶ ಮಾಡಿ ಅದನ್ನು ಸ್ಥಗಿತಗೊಳಿಸೋದು ಮತ್ತು ಸಂಗ್ರಹಿಸಿದ ಡೇಟಾವನ್ನು ಹಾಳು ಮಾಡೋದು ಮತ್ತು ಇತರ ಯಾವುದೇ ಕಾನೂನುಬಾಹಿರ ವಿಧಾನಗಳ ಮೂಲಕ ಅಪರಾಧವನ್ನು ಮಾಡಬಹುದು. ಇಂಟರ್ನೆಟ್ ವಂಚನೆ ಅಂತ ಕರೀತಾರೆ. ಇದರಲ್ಲಿ ಇಂಟರ್ನೆಟ್ ಬಳಸಿಕೊಂಡು ಒಂದು ರೀತಿ ಸ್ಕ್ಯಾಮ್ ಮಾಡೋದು, ಬ್ಯಾಂಕಿಂಗ್ ವಂಚನೆಗಳನ್ನು ಮಾಡೋದು, ಸೇವೆಯಲ್ಲಿ ಕಳ್ಳತನ ಮಾಡೋದು, ಈ ತರದ ಎಲ್ಲಾ ಅಪರಾಧಗಳನ್ನು ಇಂಟರ್ನೆಟ್ ಮೂಲಕ ಮಾಡ್ತಾರೆ. ಇನ್ನು ಹಲವಾರು ರೀತಿಯ ಅಪರಾಧಗಳಿವೆ. ಸೈಬರ್ ಬೆದರಿಸುವಿಕೆ ಅಂತ ಕರೀತಾರೆ. ಇದನ್ನ ಆನ್ಲೈನ್ ಅಥವಾ ಇಂಟರ್ನೆಟ್ನ ಬೆದರಿಕೆ ಅಂತ ಕೂಡ ಕರೀತಾರೆ. ಯಾವುದೋ ಹಾನಿಕರವಾಗಿರುವಂತಹ ಅವಮಾನಕರವಾಗಿರ್ತಕ್ಕಂಥ ವಿಷಯಗಳನ್ನ ಅವರಿಗೆ ಕಳಿಸೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು. ಇದು ಮುಜುಗರ ಉಂಟಾಗೋದಲ್ಲದೆ ಯಾರಿಗೆ ಕಳಿಸಿರ್ತಾರೋ ಅವರಿಗೆ ಮಾನಸಿಕ ಸಮಸ್ಯೆ ಕೂಡ ಆಗಬಹುದು. ವಿಶೇಷವಾಗಿ ಹದಿಹರೆಯದಲ್ಲಿ ಈ ತರದ ವಿಚಾರಗಳು ತುಂಬಾ ಸಾಮಾನ್ಯ ಆಗೋಗಿದೆ. ಸೈಬರ್ ಸ್ಟಾಕಿಂಗ್ ಅಂತ ಇನ್ನೊಂದು ಅಪರಾಧ ಕರೀತಾರೆ. ಸೈಬರ್ ಸ್ಟಾಕಿಂಗ್ ಅಂದ್ರೆ ಆನ್ಲೈನ್ನಲ್ಲಿ ಇತರ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡು ಯಾರಾದರೂ ಅನಗತ್ಯವಾಗಿ ನಿರಂತರ ವಿಷಯಗಳ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಿರಬಹುದು, ನಿರಂತರ ಕರೆಗಳನ್ನು ಮಾಡೋದು, ಸಂದೇಶಗಳನ್ನು ಕಳಿಸೋದು,

0: ಮತ್ತು ಬೆದರಿಸೋದು, ಇದನ್ನ ಸೈಬರ್ ಸ್ಟಾಕಿಂಗ್ ಅಂತ ಕರೀತಾರೆ. ಮತ್ತೆ ಸಾಫ್ಟ್ವೇರ್ ಪೈರಸಿ ಅಂತ ಕೂಡ ಅಪರಾಧ ಇದೆ. ಸಾಫ್ಟ್ವೇರ್ ಪೈರಸಿಯಲ್ಲಿ ಹಕ್ಕುಸ್ವಾಮ್ಯ ಅಥವಾ ಪರವಾನಗಿ ನಿರ್ಬಂಧಗಳನ್ನ ಉಲ್ಲಂಘಿಸಿ ಪಾವತಿಸಿದ ಸಾಫ್ಟ್ವೇರ್ನ ಅಕ್ರಮ ಬಳಕೆ ಮಾಡೋದು, ಯಾರೋ ಒಬ್ರು ಹಣ ಕೊಟ್ಟು ಒಂದು ಸಾಫ್ಟ್ವೇರ್ ಖರೀದಿ ಮಾಡಿರ್ತಾರೆ, ಅವರ ಸಾಫ್ಟ್ವೇರ್ ಅನ್ನ ಅನಧಿಕೃತವಾಗಿ ಇನ್ನೊಬ್ರು ಅದನ್ನ ಉಪಯೋಗಿಸಿಕೊಳ್ಳೋದು. ಸಾಫ್ಟ್ವೇರ್ ಪೈರಸಿಗೆ ಒಂದು ಉದಾಹರಣೆ ಕೊಡೋದಾದ್ರೆ, ವಿಂಡೋಸ್ನ ಹೊಸ ಸಕ್ರಿಯಗೊಳಿಸದ ಪ್ರತಿಯನ್ನ, ಅಂದ್ರೆ ಇನ್ನೂ ಹೊಸ ವಿಂಡೋಸ್ನ ಒಂದು ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡಿ ಕ್ರ್ಯಾಕ್ಸ್ ಎಂದು ಕರೆಯಲ್ಪಡುವುದನ್ನು ಬಳಸಿಕೊಂಡು ವಿಂಡೋಸ್ ಸಕ್ರಿಯಗೊಳಿಸುವಿಕೆಗಾಗಿ ಮಾನ್ಯ ಪರವಾನಗಿಯನ್ನು ಪಡೆಯುವುದು, ಇದನ್ನ ಸಾಫ್ಟ್ವೇರ್ ಪೈರಸಿ ಅಂತ ಕರೀತಾರೆ. ಸಾಫ್ಟ್ವೇರ್ ಅನ್ನು ಮಾತ್ರ ಅಲ್ಲ, ಸಂಗೀತ ಆಗಿರಬಹುದು, ಚಲನಚಿತ್ರಗಳಾಗಿರ್ಬೋದು ಅಥವಾ ಬೇರೆ ಚಿತ್ರಗಳನ್ನು ಸಹ ನಕಲಿ ಮಾಡಿ ಮಾರಾಟ ಮಾಡ್ತಾರೆ. ಹೊಸ ಸಿನಿಮಾಗಳು ರಿಲೀಸ್ ಆಗದಾಗ, ಹಾಡುಗಳು ರಿಲೀಸ್ ಆದಾಗ ಒಂದು ವೆಬ್ಸೈಟ್ ಅಲ್ಲದೇನೆ ಬೇರೆ ಅದನ್ನ ಯಾವುದೋ ಒಂದು ವೆಬ್ಸೈಟ್ಗೆ ಮಾತ್ರ ಅದು ಪರವಾನಗಿ ಇರುತ್ತೆ, ಅವರು ಅದನ್ನ ಅಲ್ಲಿಂದ ಕಳ್ಳತನ ಮಾಡಿ ಈ ತರದ ಪೈರಸಿ ಮಾಡಿ ಅದನ್ನ ಬೇರೆ ಸಾಫ್ಟ್ವೇರ್ ಮೂಲಕ ಅದನ್ನ ಪಡ್ಕೊಂಡು ಅದನ್ನ ಪ್ರಚಲಿತಗೊಳಿಸೋದು.
1: ಇದುವರೆಗೂ ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಿದವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಸೈಬರ್ ಅಪರಾಧ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಈ ವಿಷಯದ ಮುಂದುವರಿದ ಭಾಗವನ್ನು ನಾಳೆಯ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಆಲಿಸಲಿದ್ದೀರಿ. ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು.
2: ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ.
3: ಕೇಳುವರೆ, ಹುಳಿ ಮಣ್ಣು ಅಂದ್ರೆ ಏನು, ಇದರಿಂದ ಬೆಳೆಗಳ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತವೆ ಹಾಗೂ ಹುಳಿ ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು, ಈ ವಿಚಾರವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ. ಹುಳಿ ಮಣ್ಣು ನಿರ್ವಹಣೆಯು ಬಹಳಷ್ಟು ಮುಖ್ಯವಾದಂತಹ ಅಂಶ. ಮಣ್ಣಿನ ಹುಳಿಯನ್ನು ಕಡಿಮೆ ಮಾಡುವುದರಿಂದ ಮಣ್ಣಿನಲ್ಲಿಯೇ ಇರುವಂತಹ ಸ್ಥಿರೀಕರಿಸಿದ ಸಸ್ಯ ಪೋಷಕಾಂಶಗಳು ಸುಲಭವಾಗಿ ಸಸ್ಯದ ಬೇರುಗಳಿಗೆ ದೊರೆಯುವ ಹಾಗೆ ಮಾಡಬಹುದು. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಉಪಯೋಗ ಆಗ್ತದೆ. ಸೂಕ್ಷ್ಮ ಜೀವಿಗಳಲ್ಲಿ ತಾನೇ ತಾನಾಗಿ ವೈವಿಧ್ಯತೆ ಉಂಟಾಗ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ. ಇವೆಲ್ಲದರ ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಬೆಳೆಗಳಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಹುಳಿ ಮಣ್ಣು ನಿರ್ವಹಣೆ ಅಂತಂದರೆ ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದು, ಅಂದರೆ ರಸಸಾರವನ್ನು 6-8 ಇರುವ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ರಸಸಾರ 6 ಕಡಿಮೆ ಬರದ ಹಾಗೆ ಕಾಯ್ದುಕೊಳ್ಳುವಂತಹದ್ದು. ಹೀಗೆ ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸುಣ್ಣವನ್ನು ಉಪಯೋಗಿಸಬೇಕು. ಹುಳಿ ಮಣ್ಣಿನಲ್ಲಿ ಅನೇಕ ನಿರ್ವಹಣಾ ಕ್ರಮಗಳಿವೆ. ಹುಳಿ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಒಂದು ವಿಧ, ಹಾಗೂ ಈ ಹುಳಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬೆಳೆಯುವಂತಹದ್ದು. ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು. ಸಾರ್ವಜನಿಕ ಗೊಬ್ಬರಗಳಲ್ಲಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಬೇಕು. ರಂಜಕದ ಗೊಬ್ಬರಗಳಾದ ರಾಕ್ ಫಾಸ್ಫೇಟ್ ಗೊಬ್ಬರಗಳನ್ನು ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸುವುದು. ಭತ್ತದಂತಹ ಬೆಳೆಗಳಲ್ಲಿ, ಅಂದರೆ ಗದ್ದೆಯ ಸುತ್ತಲ ಬದುವಿನ ಒಳಭಾಗದಲ್ಲಿ ಚಿಕ್ಕ 1 ಅಗಲದ ಕಾಲುವೆಯನ್ನು ಮಾಡಿ ಹೊರಗಿನ ಮುಖ್ಯ ಕಾಲುವೆಗೆ ಸಂಪರ್ಕವನ್ನು ಮಾಡುವುದು. ಇದರಿಂದ ಗದ್ದೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿರುವಂತಹ ಎಣ್ಣೆಯ ರೂಪದಲ್ಲಿ ನೀರಿನಲ್ಲಿ ತೇಲಿ ಬರುವಂತಹ ಕಬ್ಬಿಣವನ್ನು ಸುರಕ್ಷಿತವಾಗಿ ಹೊರಕಳಿಸುವುದಕ್ಕೆ ಸುಲಭವಾಗ್ತದೆ. ಇದರಿಂದಾಗಿ ಮಣ್ಣಿನ ಹುಳಿಯ ಅಂಶವೂ ಕೂಡ ಕಡಿಮೆಯಾಗ್ತದೆ. ಜೊತೆಗೆ ವಿಷಯುಕ್ತವಾದಂತಹ ಕಬ್ಬಿಣವನ್ನು ಸುಲಭವಾಗಿ ಹೊರಹಾಕಬಹುದು. ಇದು ರಾಜ್ಯದ ಕರಾವಳಿ ಭಾಗದಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಕ್ರಮ. ಇದರಿಂದ ಸುಣ್ಣದ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೆ ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕ್ರಮ. ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹಾಗೂ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ. ಹುಳಿ ಮಣ್ಣಿನಲ್ಲಿ ಸುಣ್ಣ ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ಈ ರೀತಿಯಾಗಿ ಹೇಳಬಹುದು. ಸುಣ್ಣವನ್ನು ಕೃಷಿ ಭೂಮಿಗೆ ಹಾಕಿ ಮಣ್ಣಿನಲ್ಲಿ ಸೇರಿಸಿದಾಗ ಮಣ್ಣಿನಲ್ಲಿರುವಂತಹ ನೀರಿನಲ್ಲಿ ನಿಧಾನವಾಗಿ ಅದು ಕರಗುತ್ತದೆ.

ಇರುವಂತಹ ಸುಣ್ಣದಿಂದ ಕ್ಯಾಲ್ಸಿಯಂ ಮತ್ತು ಹೈಡ್ರಾಕ್ಸಿಲ್ ಅಯಾನುಗಳು ಮತ್ತು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗ್ತದೆ. ಸುಣ್ಣದಿಂದ ಬಂದಂತಹ ಕ್ಯಾಲ್ಸಿಯಂ ಅಯಾನ್ ಮಣ್ಣಿನ ಕಣದಲ್ಲಿರುವಂತಹ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಜಲಜನಕದ ಅಯಾನುಗಳನ್ನು ಮಣ್ಣಿನಿಂದ ಹೊರಹಾಕ್ತದೆ. ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೈಡ್ರಾಕ್ಸಿಲ್ ಅಯಾನುಗಳು ಮಣ್ಣಿನಿಂದ ಹೊರಬಂದ ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಹೈಡ್ರೋಜನ್ ಅಯಾನುಗಳೊಂದಿಗೆ ರಾಸಾಯನಿಕ ಸಂಯೋಜನೆ ಹೊಂದಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಕಬ್ಬಿಣದ ಹೈಡ್ರಾಕ್ಸೈಡ್, ಮ್ಯಾಂಗನೀಸ್ ಹೈಡ್ರಾಕ್ಸೈಡ್ ಮತ್ತು ನೀರಾಗಿ ಪರಿವರ್ತಿತವಾಗ್ತದೆ. ಹೀಗೆ ಪರಿವರ್ತನೆಯಾದಂತಹ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ಗಳು ನೀರಿನಲ್ಲಿ ಕರಗುವುದಿಲ್ಲ ಹಾಗೂ ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೆಚ್ಚಿನ ಹೈಡ್ರಾಕ್ಸೈಡ್ ಅಯಾನುಗಳು ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸಹಕಾರಿಯಾಗ್ತದೆ. ಈ ರೀತಿ ಸುಣ್ಣವು ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳನ್ನು ರಾಸಾಯನಿಕವಾಗಿ ಪರಿವರ್ತಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡಿ ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡ್ತದೆ. ಸುಣ್ಣವನ್ನು ಬಳಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಮಣ್ಣಿನ ರಸಸಾರ ಹೆಚ್ಚುತ್ತದೆ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸದ್ಬಳಕೆ ಉಂಟಾಗ್ತದೆ, ಸೂಕ್ಷ್ಮಜೀವಿಗಳಲ್ಲಿ ವೈವಿಧ್ಯತೆ ಬರ್ತದೆ, ಸಸ್ಯ ಬೇರುಗಳಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗ್ತದೆ, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂಗಳ ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹೆಚ್ಚಾಗ್ತದೆ, ಸಾರಜನಕ ಚಕ್ರವು ಸುಗಮವಾಗ್ತದೆ, ಸೂಕ್ಷ್ಮ ಪೋಷಕಾಂಶಗಳ ದೊರೆಯುವಿಕೆ ಉಂಟಾಗ್ತದೆ, ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಹೆಚ್ಚಾಗ್ತದೆ, ಮಾಲಿಬ್ಡಿನಮ್ ಸೂಕ್ಷ್ಮ ಪೋಷಕಾಂಶವು ಸುಲಭವಾಗಿ ಬೆಳೆಗಳಿಗೆ ದೊರೆಯುತ್ತವೆ. ಇವೆಲ್ಲವುಗಳ ಪರಿಣಾಮವಾಗಿ ಬೆಳೆಯು ಚೆನ್ನಾಗಿ ಬರ್ತದೆ. ಹಾಗಿದ್ರೆ ಹುಳಿ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಎನ್ನುವಂತಹದ್ದು ಪ್ರಶ್ನೆ. ಎಲ್ಲ ಹುಳಿ ಮಣ್ಣುಗಳಿಗೆ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಅಂದರೆ ಎರಡು ಹುಳಿ ಮಣ್ಣುಗಳ ರಸಸಾರ ಒಂದೇ ಇದ್ದರೂ ಕೂಡ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಸುಣ್ಣದ ಪ್ರಮಾಣ ಮಣ್ಣಿನಲ್ಲಿರುವಂತಹ ಕೆಲವೊಂದು ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ. ಮಣ್ಣಿನಲ್ಲಿರುವಂತಹ ಜೇಡಿನ ಅಂಶ ಮತ್ತು ಜೇಡಿಯ ವಿಧಗಳು ಇವು ಕೂಡ ಪ್ರಭಾವ ಬೀರ್ತವೆ. ಮಣ್ಣಿನಲ್ಲಿರುವಂತಹ ಸಾವಯವದ ಅಂಶದ ಪ್ರಮಾಣ, ಮಣ್ಣಿನಲ್ಲಿ ಧನ ಅಯಾನುಗಳು ಅಥವಾ ಪಾಸಿಟಿವ್ ಅಯಾನುಗಳು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ, ಇನ್ನು ಬೆಳೆಯ ವಿಧಗಳು, ಈ ಎಲ್ಲ ಅಂಶಗಳು ಮಣ್ಣಿಗೆ ಹಾಕಬೇಕಾಗಿರುವಂತಹ ಸುಣ್ಣದ ಪ್ರಮಾಣವನ್ನು ನಿರ್ಧರಿಸುವುದಕ್ಕೆ ನೆರವಾಗ್ತವೆ. ಮಣ್ಣಿನ ರಸಸಾರ ಬದಲಾವಣೆಯು ಅನೇಕ ಕಾರಣಗಳಿಂದ ಆಗುವುದರಿಂದ ರಸಸಾರವು ಬೆಳೆಯ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಬದಲಾವಣೆ ಮಾಡಿಕೊಳ್ಳುವುದರಿಂದ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ನಿರ್ಧರಿಸುವಂತಹದ್ದು ಸೂಕ್ತವಾಗಿದೆ. ಸುಣ್ಣಗಳಲ್ಲಿ ಅನೇಕ ವಿಧಗಳಿವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನು ಕೃಷಿ ಸುಣ್ಣವೆಂದು ಕರೆಯಲಾಗ್ತದೆ. ಇದರಲ್ಲಿ ಶೇಕಡ 40% ಕ್ಯಾಲ್ಸಿಯಂ ಇರ್ತದೆ. ಈ ಸುಣ್ಣವನ್ನು ಶೇಕಡ 100 ಎಂದು ಆಧಾರವಾಗಿ ಇಟ್ಟುಕೊಂಡು ಉಳಿದ ಸುಣ್ಣಗಳ ಗುಣಮಟ್ಟವನ್ನು ಅಳೆಯಲಾಗ್ತದೆ. ಕೃಷಿ ಸುಣ್ಣ 100% ಗುಣಮಟ್ಟ, ಕ್ಯಾಲ್ಸೈಟ್ ಹಾಗೂ ಇತರ ಮಿಶ್ರಣಗಳು 90-100%, ಡೋಲಮೈಟ್ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟ್ 95-100%, ಚಿಪ್ಪು ಸುಣ್ಣ 85-95%, ಸೆಲ್ಮಾರ್ಕ್ 50-85%, ಸುಟ್ಟ ಸುಣ್ಣ 150-175%, ಸ್ಲೇಗ್ ಸುಣ್ಣ ಅಥವಾ ಹೈಡ್ರೇಟೆಡ್ ಸುಣ್ಣ 120-135%, ಬೇಸಿಕ್ ಸ್ಲ್ಯಾಗ್ 50-70%, ಸುಟ್ಟ ಬೂದಿ ಅಥವಾ ಕಾರ್ಖಾನೆ ಬೂದಿಗಳು 40-70%, ಬಾಯ್ಲರ್ ವುಡ್ ಸುಟ್ಟ ಬೂದಿ 30-60%. ಇವುಗಳಲ್ಲಿ ಡೋಲೊಮೈಟ್ ಸುಣ್ಣದಲ್ಲಿ ಕ್ಯಾಲ್ಸಿಯಂನ ಜೊತೆಗೆ ಮ್ಯಾಗ್ನೀಷಿಯಂ ಕೂಡ ಇರುವುದರಿಂದ ಸಸ್ಯ ಪೋಷಕಾಂಶ ಮ್ಯಾಗ್ನೀಷಿಯಂ ಪೂರಕವಾಗಿದೆ. ಇವಲ್ಲದೆ ಎಲ್ಲ ಹುಳಿ ಮಣ್ಣುಗಳಲ್ಲಿ ಮ್ಯಾಗ್ನೀಷಿಯಂ ಕೊರತೆ ಇರುವುದರಿಂದ ಡೋಲೊಮೈಟ್ ಸುಣ್ಣವನ್ನು ಉಪಯೋಗಿಸುವಂತಹದ್ದು ಸೂಕ್ತವಾಗಿದೆ. ಚಿಪ್ಪು ಸುಣ್ಣವು ಪ್ರಾಣಿಜನ್ಯವಾಗಿರುವುದರಿಂದ ಇದರಲ್ಲಿ ಕ್ಯಾಲ್ಸಿಯಂನ ಜೊತೆಗೆ ಇತರೆ ಸಸ್ಯ ಖನಿಜ ಪೋಷಕಾಂಶಗಳು ಹೇರಳವಾಗಿರುತ್ತವೆ. ಬೆಳೆಗಳಿಗೆ ಗೊಬ್ಬರ ಹಾಕಿದಷ್ಟೇ ಉತ್ತಮವಾಗಿದೆ. ಸುಟ್ಟ ಸುಣ್ಣ ಹಾಗೂ ಹೈಡ್ರೇಟೆಡ್ ಸುಣ್ಣಗಳು ತುಂಬ ಕ್ಷಾರಯುಕ್ತವಾಗಿರುವುದರಿಂದ ಉಪಯೋಗಿಸುವಂತಹದ್ದು ಕಷ್ಟವಾಗ್ತದೆ. ಇವುಗಳನ್ನು ಉಪಯೋಗಿಸುವುದಾದಲ್ಲಿ ತುಂಬ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಇವು ಬಹಳ ಬೇಗನೆ ಮಣ್ಣಿನ ಹುಳಿಯನ್ನು ತಟಸ್ಥ ಮಾಡ್ತವೆ. ಬೇಸಿಕ್ ಸ್ಲ್ಯಾಗ್ ಮತ್ತು ಇತರೆ ಸುಟ್ಟ ಬೂದಿಗಳು ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳಾಗಿದ್ದು ಕ್ಷಾರಯುಕ್ತವಾಗಿರುತ್ತವೆ. ಹಾಗೆ ಇಂತಹ ಬೂದಿಗಳು ಕ್ಯಾಲ್ಸಿಯಂ ಜೊತೆಗೆ ಇತರ ಸಸ್ಯ ಪೋಷಕಾಂಶಗಳು ಹೇರಳವಾಗಿರುವುದರಿಂದ ಹುಳಿ ಮಣ್ಣು ನಿರ್ವಹಣೆಯ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಸುಣ್ಣಗಳ ಗುಣಮಟ್ಟವನ್ನು ನಿರ್ಧರಿಸುವುದಕ್ಕೆ ಕೃಷಿ ಸುಣ್ಣವಾದ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಮಾಪಕವಾಗಿ ಉಪಯೋಗಿಸಲಾಗಿದೆ. ಯಾವುದೇ ಕಶ್ಮಲವಿಲ್ಲದೇ ಇರುವಂತಹ ಶುದ್ಧ ಕೃಷಿ ಸುಣ್ಣವನ್ನು ಶೇಕಡ 100% ಶುದ್ಧ ಸುಣ್ಣ ಅಂತ ಗುರುತಿಸಲಾಗಿದೆ. ಉಳಿದ ಬೇರೆ ಸುಣ್ಣಗಳ ಹುಳಿ ನಿವಾರಣೆ ಶಕ್ತಿಯನ್ನು ಈ ಸುಣ್ಣಕ್ಕೆ ಹೋಲಿಕೆ ಮಾಡಿ ಅವುಗಳ ಶುದ್ಧ ಶೇಕಡವಾರು ಪ್ರಮಾಣವನ್ನು ಹೇಳಲಾಗ್ತದೆ. ಇದನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಕ್ವಿವ್ಯಾಲೆಂಟ್ ಎಂದು ಹೇಳಲಾಗ್ತದೆ. ಹುಳಿ ಮಣ್ಣು ನಿರ್ವಹಣೆಯ ಕ್ರಮಗಳಲ್ಲಿ ಮುಖ್ಯವಾಗಿ ಸುಲಭವಾಗಿ ಹುಳಿ ಮಣ್ಣಿನಲ್ಲಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹ

0: ಮಾಡುವಂಥದ್ದು ಹಾಗೂ ತಳಿಗಳನ್ನು ಆಯ್ಕೆ ಮಾಡುವಂಥದ್ದು, ಹುಳಿಮಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂಥದ್ದು, ವಿಶೇಷವಾಗಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಫಾಸ್ಫೇಟ್ ಗೊಬ್ಬರಗಳನ್ನು ಕೂಡ ಹುಳಿಮಣ್ಣುಗಳಲ್ಲಿ ಉಪಯೋಗಿಸಬಹುದು. ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು, ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಸಸ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಈಗ ಜನಪದ ಸಂಗೀತ ಕೇಳಿ. ಶಂಕರಪ್ಪ, ದೊಂಡಪ್ಪ ಮಡಿವಾಳ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರ್ ದುಂಡಪ್ಪ ಮಡಿವಾಳ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಕೇಳುಗರೆ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ಮಳವಳ್ಳಿಯ ಚಂದಾ ಎಂ ಕುಣಬಿ ಅವರಿಂದ ಜನಪದ ಗೀತೆಗಳನ್ನು ಕೇಳುತ್ತೀರಿ.

ಕೇಳುಗರೆ, ಇಂದು ರಾತ್ರಿ 8:30 ಭಾರತದ ಘನತವೆತ್ತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕ ಉತ್ಸವದಲ್ಲಿ ಭಾಗವಹಿಸಿರುವ ಕುರಿತ ಬಾನುಲಿ ವರದಿ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳುಗರೆ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆಯೇ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್‌ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಗುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ

ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್

0: ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್‌ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್‌ಬಿಐನ ತಪಶೀಲು ಪತ್ರ ಶೇಕಡಾ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 ಮೆಟ್ರಿಕ್ ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 ಮೆಟ್ರಿಕ್ ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನೆಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ

0: ಸಾಂಸ್ಕೃತಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಕಡಲ ತೀರದ ಸಂರಕ್ಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿಸಿ ಸುರೇಶ್.
2: ಸಮುದ್ರ ಅಥವಾ ಕಡಲಿನೊಂದಿಗೆ ಮಾನವನ ಸಂಬಂಧ ಅನಾದಿಕಾಲದಿಂದಲೂ ಇದೆಯಾದರೂ ಈ ಸಂಬಂಧ ಎಲ್ಲಾ ಕಾಲದಲ್ಲೂ ಸುಖಕರವಾಗಿಯೇನೂ ಇರಲಿಲ್ಲ. ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಿರುವ ಮಹಾಪ್ರವಾಹಗಳ ನಿದರ್ಶನದವರೆಗೆ ಸಮುದ್ರದೊಂದಿಗೆ ಮಾನವನ ಸಂಬಂಧ ಹಾಗೂ ಹೋರಾಟಗಳು ನಿರಂತರವಾಗಿ ನಡೆದು ಬಂದಿವೆ. ಇಷ್ಟಾದರೂ ಪ್ರಪಂಚದ ಜನಸಂಖ್ಯೆಯ 60% ಇಂದು ಕಡಲ ಬದಿಯ ಕೆಲವೇ ಕಿಲೋಮೀಟರ್ ಅಗಲದ ಜಾಗದಲ್ಲಿ, ಅಂದರೆ ಕಡಲ ತೀರದಲ್ಲಿ ಶೇಖರಣೆಗೊಂಡಿದೆ. ಈ ಅಂಶ ಕಡಲ ತೀರದಿಂದ ಮಾನವ ಪಡೆಯುವ ಉಪಯೋಗಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಕಡಲ ತೀರವನ್ನು ನೋಡುವ ನಮ್ಮ ದೃಷ್ಟಿ ಇತಿಹಾಸದುದ್ದಕ್ಕೂ ಬದಲಾಗುತ್ತಾ ಬಂದಿದೆ. ಇತಿಹಾಸಪೂರ್ವ ಕಾಲದಲ್ಲಿ ಕಡಲ ತೀರ ನಮಗೆ ಆಹಾರ ಮತ್ತು ಭದ್ರತೆಗಳನ್ನು ಕೊಡುವ ಸ್ಥಳವಾಗಿದ್ದರೆ, ಔದ್ಯಮೀಕರಣ ಯುಗದಲ್ಲಿ ಉದ್ಯಮ ಮತ್ತು ವ್ಯವಹಾರಗಳ ಕೇಂದ್ರ ಬಿಂದುವಾಗಿ ಕಂಡುಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಮನ ವಿರಾಮ, ಕ್ರೀಡೆ ಮತ್ತು ಸಂರಕ್ಷಣೆಗಳ ಕಡೆಗೆ ತಿರುಗಿದೆಯಾದರೂ, ಈ ಮೊದಲು ಹೇಳಿದ ಎಲ್ಲ ಉಪಯೋಗಗಳನ್ನು ಕಡಲ ತೀರದಿಂದ ನಾವು ಪಡೆಯುತ್ತಲೇ ಬಂದಿದ್ದೇವೆ. ಕಡಲ ತೀರ ಎಂದ ತಕ್ಷಣ ನಾವು ತಿಳಿಯುವುದು ಕಡಲ ಬದಿಯ ಉದ್ದಕ್ಕೂ ಇರುವ ಸ್ಥಳವೆಂದು. ಆದರೆ ಇದರ ಸೀಮಾರೇಖೆಗಳನ್ನು ಗುರುತಿಸುವುದು ತಕ್ಷಣ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಯಾವ ಭೂಪ್ರದೇಶ ಕಡಲ ಪರಿಸರ ಪ್ರಭಾವದಲ್ಲಿ ನಿರ್ಮಾಣವಾಗಿದೆಯೋ ಅಥವಾ ಕಡಲ ಪ್ರಭಾವದಿಂದ ಮಾರ್ಪಾಡುಗಳನ್ನು ಹೊಂದುತ್ತದೆಯೋ ಆ ಭೂಪ್ರದೇಶವನ್ನು ನಾವು ಕಡಲ ತೀರವೆಂದು ಕರೆಯಬೇಕಾಗುತ್ತದೆ. ಇದರಂತೆಯೇ ಭೂಪರಿಸರ ಕಡಲ ಪರಿಸರದ ಮೇಲೆ ಎಷ್ಟು ದೂರದವರೆಗೆ ತನ್ನ ಕಾರ್ಯಪ್ರಭಾವವನ್ನು ಬೀರುತ್ತದೆಯೋ ಅಲ್ಲಿಯವರೆಗೂ ಕಡಲ ತೀರವೆಂದು ಪರಿಗಣಿಸಬೇಕಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಭೂಪರಿಸರ ಮತ್ತು ಕಡಲ ಪರಿಸರ ಒಂದರ ಮೇಲೆ ಇನ್ನೊಂದು ಅಥವಾ ಪರಸ್ಪರ ಪ್ರಭಾವವನ್ನು ಉಂಟುಮಾಡುವ ಸ್ಥಳವನ್ನು ಕಡಲ ತೀರ ಪ್ರದೇಶ ಎಂದು ಕರೆಯಲಾಗುವುದು. ಕಡಲ ಸಾಲು ಅಂದರೆ ಶೋರ್ಲೈನ್ ಎನ್ನುವುದು ಭೂಮಿ, ಸಮುದ್ರ ಮತ್ತು ಗಾಳಿಯ ತ್ರಿಸಂಗಮ ಸ್ಥಳ. ಈ ಕಡಲ ಸಾಲು ಪ್ರತಿ ಕ್ಷಣದಲ್ಲಿ, ಪ್ರತಿ ದಿನದಲ್ಲಿ, ಪ್ರತಿ ವರ್ಷದಲ್ಲಿ, ಪ್ರತಿ ಶತಮಾನದಲ್ಲಿ ತನ್ನ ಸ್ಥಾನಪಲ್ಲಟನೆ ಹೊಂದುತ್ತದೆ. ಪ್ರತಿ ಅಲೆ ಬಂದಾಗಲೂ

ಕಡಲ ಸಾಲು ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ಳುವುದು ಕ್ಷಣಿಕ ಬದಲಾವಣೆಯಾದರೆ ಒಂದೇ ದಿನದಲ್ಲಿ ಉಂಟಾಗುವ ಉಬ್ಬರಿಳಿತಗಳ ಕ್ರಿಯೆಯು ಪ್ರತಿದಿನದ ಸ್ಥಾನಪಲ್ಲಟವನ್ನು ಪ್ರತಿನಿಧಿಸುತ್ತದೆ. ಮಾನ್ಸೂನ್ ದಿನಗಳಲ್ಲಿ ಕಡಲ ತೀರದ ಕಡಲರೆಯನ್ನು ಅಂದರೆ ಬೀಚ್ ಅನ್ನು ಕೊಚ್ಚಿ ತನ್ನ ಸ್ಥಾನವನ್ನು ಭೂಮಿಯೆಡೆಗೆ ಬದಲಾಯಿಸಿದರೆ ಮಾನ್ಸೂನ್ ನಂತರದ ದಿನಗಳಲ್ಲಿ ಮರಳನ್ನು ಕಡಲೆರೆಗೆ ನಿಕ್ಷೇಪಿಸಿ ಹಿಂದೆ ಸರಿಯುತ್ತದೆ. ಇಂತಹ ಸ್ಥಾನಪಲ್ಲಟಗಳನ್ನು ಒಂದು ವರ್ಷ ಅವಧಿಯ ಬದಲಾವಣೆ ಎಂದು ನಾವು ಪರಿಗಣಿಸುತ್ತೇವೆ. ಜಾಗತಿಕ ಸಮುದ್ರ ಮಟ್ಟದಲ್ಲಿ ಉಂಟಾಗುವ ಏರುವಿಕೆ ಇಳಿಯುವಿಕೆಯಂತಹ ಕ್ರಿಯೆಗಳನ್ನು ಸಹಸ್ರ ವರ್ಷಗಳ ಕಾಲಾವಧಿಯ ಕಡಲ ಸಾಲಿನ ಸ್ಥಾನಪಲ್ಲಟಗಳೆಂದು ನಾವು ಪರಿಗಣಿಸಬಹುದು. ಈ ಎಲ್ಲ ಕ್ರಿಯೆಗಳು ಕಡಲ ತೀರದಲ್ಲಿ ಸದಾ ಕಾರ್ಯೋನ್ಮುಖವಾಗಿರುವುದರಿಂದ ಇಲ್ಲಿಯ ನೈಸರ್ಗಿಕ ಕ್ರಿಯೆ ತುಂಬ ಸಂಕೀರ್ಣವೆನಿಸುತ್ತದೆ. ಈ ಕಾರಣಕ್ಕಾಗಿ ಇಲ್ಲಿ ಆಗುವ ಬದಲಾವಣೆಗಳು ಅತಿ ವೇಗದ ಬದಲಾವಣೆಗಳು ಎನಿಸಿಕೊಳ್ಳುತ್ತವೆ. ಕಡಲ ತೀರದಲ್ಲಿ ಸಂಭವಿಸುವ ಭೂ ನಿರ್ಮಾಣ ಕ್ರಿಯೆಯಲ್ಲಿ ಅನೇಕ ಕಾರ್ಯಪ್ರವೃತ್ತಕಗಳು ಪಾಲ್ಗೊಳ್ಳುತ್ತವೆ. ಈ ಕಾರ್ಯಪ್ರವೃತ್ತಕಗಳೆಂದರೆ ಅಲೆಗಳು, ಉಬ್ಬರಿಳಿತ, ಕಡಲ ನೀರಿನ ಹರಿವು, ಕಡಲ ತೀರದ ಹವಾಮಾನ ಅಂದರೆ ಗಾಳಿ, ಉಷ್ಣಾಂಶ, ತೇವಾಂಶ, ಮಳೆ, ನದಿ ನೀರಿನ ಹರಿವು, ನದಿಯಲ್ಲಿ ಬರುವ ಮಣ್ಣು, ಕಡಲ ತೀರದ ಭೂರಚನೆ, ಭೂಪದರಗಳು, ಭೂ ಮೇಲ್ಮೈ ಲಕ್ಷಣ, ಸಸ್ಯ ಹಾಗೂ ಪ್ರಾಣಿ ಸಮೂಹ ಮತ್ತು ಬದಲಾಗುವ ಸಮುದ್ರ ಮಟ್ಟ. ಈ ಕಾರ್ಯಪ್ರವೃತ್ತಕಗಳು ಕಡಲ ತೀರದ ಕ್ರಿಯೆಯಲ್ಲಿ ಅಂದರೆ ಕೋಸ್ಟಲ್ ಪ್ರೋಸೆಸ್ನಲ್ಲಿ ಭಿನ್ನ ಭಿನ್ನ ರೀತಿಯ ಹಾಗೂ ಭಿನ್ನ ಭಿನ್ನ ವೇಗಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ಕಾರಣಕ್ಕಾಗಿ ಕಡಲ ತೀರದ ಭೂಕ್ರಿಯೆಗಳು ತುಂಬ ಸಂಕೀರ್ಣವಾದವುಗಳಾಗಿರುತ್ತವೆ ಹಾಗೂ ಅವುಗಳ ಕಾರ್ಯವ್ಯಾಪ್ತಿ ಸಹ ಬದಲಾಗುತ್ತಿರುತ್ತದೆ. ಉದಾಹರಣೆಗೆ ಸುಮಾರು 10-11 ಸಾವಿರ ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಕಡಲ ಸಾಲು ಈಗಿನ ಕಡಲ ಸಾಲಿಗಿಂತ ಸುಮಾರು 35 ಕಿಲೋಮೀಟರ್ ಪಶ್ಚಿಮಕ್ಕೆ ಹಾಗೂ ಈಗಿನ ಸಮುದ್ರ ಮಟ್ಟಕ್ಕಿಂತ 45 ಮೀಟರ್ ಕೆಳಗೆ ಇತ್ತೆಂದು ತಿಳಿಸುವ ಪಳೆಯುಳಿಕೆಯ ಕಡಲರೆಯೊಂದು ಸಮುದ್ರದಾಳದಲ್ಲಿ ಪತ್ತೆಯಾಗಿದೆ. ಹಾಗೆಯೇ ಸುಮಾರು 7 ಕೋಟಿ ವರ್ಷಗಳ ಹಿಂದೆ ಕಡಲ ಸಾಲು ಈಗಿನ ಪಶ್ಚಿಮ ಘಟ್ಟದ ಬುಡದವರೆಗೂ ಹಬ್ಬಿತ್ತೆಂದು ಅಧ್ಯಯನಗಳಿಂದ ನಮಗೆ ತಿಳಿಯುತ್ತದೆ. ಪರಶುರಾಮ ತಾನು ಎಸೆದ ಕೊಡಲಿ ಎಲ್ಲಿ ಬೀಳುವುದೋ ಅಲ್ಲಿಯವರೆಗೆ ಹಿಂದೆ ಸರಿಯಬೇಕೆಂದು ಸಮುದ್ರ ರಾಜನಿಗೆ ಆಜ್ಞಾಪಿಸಿ ತನ್ನ ಕೊಡಲಿಯನ್ನು ಎಸೆದಾಗ ನಿರ್ಮಾಣವಾದದ್ದು ದಕ್ಷಿಣ ಕನ್ನಡ ಹಾಗೂ ಕೇರಳದ ಪ್ರದೇಶವೆಂದು ನಮ್ಮ ಪುರಾಣ ಕಥೆಯಲ್ಲಿ ಉಲ್ಲೇಖಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಹೀಗೆ ಪ್ರತಿಯೊಂದು ಕ್ರಿಯೆ ನಡೆದಾಗಲೂ ಅದು ತನ್ನದೇ ಆದ ಕುರುಹನ್ನು ಬಿಟ್ಟು ಹೋಗುತ್ತದೆ. ಈ ಎಲ್ಲ ಕುರುಹುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಎಲ್ಲಿಯವರೆಗೆ ಕಡಲ ಕಾರ್ಯಪ್ರಭಾವ ಭೂಮಿಯಲ್ಲಿ ದಾಖಲಾಗಿದೆಯೋ ಅಲ್ಲಿಯವರೆಗೆ ನಾವು ಕಡಲ ತೀರದ ಸೀಮಾರೇಖೆ ಎಂದು ಪರಿಗಣಿಸಬಹುದು. ಭಾರತ ಒಂದು ಪರ್ಯಾಯ ದ್ವೀಪವಾಗಿದ್ದು ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ಈ 3 ದಿಕ್ಕುಗಳಲ್ಲಿ ಸುಮಾರು 6,000 ಕಿಲೋಮೀಟರ್ ಉದ್ದದ ಕಡಲ ಸಾಲನ್ನು ಹೊಂದಿದೆ. ಭಾರತ ಭೂಖಂಡ ತ್ರಿಕೋನಾಕಾರವಾಗಿರುವುದರಿಂದ ಕಡಲ ತೀರವನ್ನು ಪೂರ್ವ ಮತ್ತು ಪಶ್ಚಿಮ ಕಡಲ ತೀರವೆಂದು ಮುಖ್ಯವಾದ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಕಡಲ ತೀರಗಳು ಎಲ್ಲ ಸ್ಥಳಗಳಲ್ಲೂ ಏಕರೂಪವಾಗಿಲ್ಲ. ಇವುಗಳ ಭೂರಚನೆಯಲ್ಲಿ ಭಿನ್ನತೆ ಇದೆ. ಭೂಕ್ರಿಯೆಗಳು ಸಹ ಭಿನ್ನ ಭಿನ್ನವಾಗಿವೆ. ಪ್ರತಿಯೊಂದು ಸ್ಥಳದ ಕಡಲ ತೀರ ತನ್ನದೇ ಆದ ಅನೇಕ ಉಪ ಭೂರಚನೆಗಳನ್ನು ಹೊಂದಿದೆ. ದಕ್ಷಿಣ ಕನ್ನಡದ ಕಡಲ ತೀರ ಭಾರತದ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕೋಸ್ಟ್ನ ಒಂದು ಭಾಗ. ಇದು ತಗ್ಗಾದ ಬಯಲು ಕಡಲು ತೀರ ಅಂದರೆ ಲೋ ಕೋಸ್ಟಲ್ ಪ್ಲೈನ್ ಆಗಿದ್ದು ಅನೇಕ ಉಪ ಭೂರಚನೆಗಳನ್ನು ಹೊಂದಿದೆ. ಇದರಲ್ಲಿ ಮುಖ್ಯವಾದುದೆಂದರೆ ಉತ್ತರದಿಂದ ಪಶ್ಚಿಮದ ಕಡೆಗೆ 12-22 ಡಿಗ್ರಿ ದಿಕ್ಕಿನಲ್ಲಿ ಹಬ್ಬಿರುವ ನೇರವಾದ ಕಡಲರೆ ಅಂದರೆ ಬೀಚ್. ಈ ಕಡಲರೆಯಲ್ಲಿ ಅಲ್ಲಲ್ಲಿ ಹೆಬ್ಬಂಡೆಗಳು ಸಮುದ್ರದಲ್ಲಿ ಚಾಚಿಕೊಂಡಿವೆ. ಉದಾಹರಣೆಗೆ ಸೋಮೇಶ್ವರ, ಸೂರತ್ಕಲ್, ಕಾಪು ಮುಂತಾದವು. ತೀರದಾಚೆ ಸಮುದ್ರದಲ್ಲಿರುವ ಸೆಂಟ್ ಮೇರಿಸ್ ದ್ವೀಪ ಸಮೂಹ ಸಹ ಈ ಕಡಲ ತೀರದ ವೈಶಿಷ್ಟ್ಯ. ಈ ಕಡಲರೆಯ ಹಿಂಬದಿಯಲ್ಲಿ ಅಲ್ಲಲ್ಲಿ ಎತ್ತರಿಸಲ್ಪಟ್ಟ ಕಡಲರೆಯ ದಿಬ್ಬಗಳು ಅಂದರೆ ರೈಸ್ಡ್ ಬೀಚ್ ರಿಡ್ಜಸ್ ಇವೆ. ಅನೇಕ ಕಡೆ ಈ ಎತ್ತರಿಸಲ್ಪಟ್ಟ ಕಡಲರೆಯ ದಿಬ್ಬಗಳನ್ನು ತೆಂಗಿನ ತೋಟಗಳಿಗಾಗಿ ಬಳಸಿಕೊಳ್ಳಲಾಗಿದೆಯಾದ್ದರಿಂದ ಇವುಗಳನ್ನು ನಾವು ತಕ್ಷಣ ಗುರುತಿಸಲಕ್ಕಾಗುವುದಿಲ್ಲ. ಭೂ ವಿಜ್ಞಾನಿಗಳ ಅಧ್ಯಯನ ಪ್ರಕಾರ ಎತ್ತರಿಸಲ್ಪಟ್ಟ ಕಡಲರೆಗಳು ಹಿಂದೆ ಸರಿಯುತ್ತಿರುವ ಅಥವಾ ಸರಿದಿರುವ ಕಡಲ ಸಾಲನ್ನು ದಾಖಲಿಸುತ್ತವೆ. ದಕ್ಷಿಣ ಕನ್ನಡದ ಅತಿ ಮುಖ್ಯ ಉಪ ಭೂರಚನೆಗಳೆಂದರೆ ಅಳಿವೆಗಳು ಅಂದರೆ ಎಸ್ಚುರಿಗಳು. ಒಮ್ಮೆ ದೂರಕ್ಕೆ ಸರಿದು ಮತ್ತೆ ಕೆಳಗಿಳಿದ ಸಮುದ್ರ ಮಟ್ಟ ಮತ್ತೆ ಏರಿದಾಗ ನದಿ ಮುಖದಲ್ಲಿ ಇಂತಹ ಅಳಿವೆಗಳು ರೂಪುಗೊಳ್ಳುತ್ತವೆ. ದಕ್ಷಿಣ ಕನ್ನಡದ ಅಳಿವೆಗಳ ವೈಶಿಷ್ಟ್ಯವೆಂದರೆ ಸಾಮಾನ್ಯವಾಗಿ 2 ಹಾಗೂ ಕೆಲವೊಮ್ಮೆ 2ಕ್ಕಿಂತ ಹೆಚ್ಚು ನದಿಗಳು ಕಡಲರೆಯ ಹಿಂಬದಿಯಲ್ಲಿ ಎದುರೆದುರಾಗಿ ಸ್ವಲ್ಪ ದೂರ ಹರಿದು ಬಂದು ಒಟ್ಟಿಗೆ ಸೇರಿ ಒಂದೇ

0: ನದಿಮುಖ ಅಥವಾ ಅಳಿವೆ ಬಾಗಿಲನ್ನು ಉಂಟು ಮಾಡಿಕೊಂಡಿರುವುದು. ಉದಾಹರಣೆಗೆ ನೇತ್ರಾವತಿ ಗುರುಪುರ ನದಿಗಳು ಮಂಗಳೂರ ಬಳಿ, ಶಾಂಭವಿ ಪಾವಂಜೆ ನದಿಗಳು ಮುಲ್ಕಿಯ ಬಳಿ, ಸ್ವರ್ಣ ಸೀತಾ ನದಿಗಳು ಅಂಗಾರಕಟ್ಟೆಯ ಬಳಿ, ಆಲಾಡಿ ಚಕ್ರ ಮತ್ತು ಕೊಲ್ಲೂರು ನದಿಗಳು ಕುಂದಾಪುರದ ಬಳಿ, ಇಂತಹ ಸಂಯುಕ್ತ ನದಿಮುಖಗಳನ್ನು ರೂಪಿಸಿಕೊಂಡಿವೆ. ಈ ಅಳಿವೆಗಳು ನೈಸರ್ಗಿಕ ಮೀನುಗಾರಿಕಾ ಬಂದರುಗಳಾಗಿದ್ದು ಈ ಭಾಗದ ಅಭಿವೃದ್ಧಿಗೆ ಕಾರಣವಾಗಿವೆ. ಪ್ರತಿಯೊಂದು ಅಳಿವೆಗಳು ತಮ್ಮ ಮಧ್ಯೆ ಅನೇಕ ಕುದ್ರುಗಳನ್ನು ಅಂದರೆ ಟೈಡಲ್ ಫ್ಲಾಟ್ಗಳನ್ನು ಹೊಂದಿವೆ. ಈ ಕುದ್ರುಗಳು ಈಗ ಫಲವತ್ತಾದ ತೆಂಗಿನ ತೋಟಗಳಾಗಿ ಮಾನವನಿಂದ ಮಾರ್ಪಾಡುಗೊಂಡಿವೆ. ಅಳಿವೆಗಳ ಅಕ್ಕಪಕ್ಕ ಅನೇಕ ಕಡೆ ಜೌಗು ನೆಲ ಅಂದರೆ ಮಾರ್ಷಸ್ ಹಾಗೂ ಜಲಾವೃತ ಕೊಳಚೆ ಭೂಮಿ ಅಂದರೆ ಸ್ವಾಂಪ್ಗಳು ಕಂಡುಬರುತ್ತವೆ. ಈ ಜೌಗು ನೆಲ ಹಾಗೂ ಕೊಳಚೆ ಪ್ರದೇಶಗಳು ಕಡಲ ತೀರದ ಪರಿಸರ ವ್ಯವಸ್ಥೆಯಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುತ್ತವೆ. ಹೇಗೆಂದರೆ ಮಳೆಗಾಲದಲ್ಲಿ ಒಮ್ಮೆಲೆ ಬರುವ ನದಿ ನೀರನ್ನು ಕೆಲಕಾಲ ನಿಲ್ಲಿಸಿಟ್ಟು ಕಡಲರೆ ಅಥವಾ ಕಡಲ ಸಾಲಿಗೆ ಒಮ್ಮೆಲೆ ಬೀಳಬಹುದಾದ ಒತ್ತಡವನ್ನು ತಪ್ಪಿಸುತ್ತವೆ. ಹಾಗೆಯೇ ಬರಗಾಲ ಬಂದಾಗ ತಮ್ಮಲ್ಲಿರುವ ನೀರಿನಂಶವನ್ನು ವಾತಾವರಣಕ್ಕೆ ಬಿಟ್ಟುಕೊಟ್ಟು ಅದನ್ನು ತಂಪಾಗಿಯೇ ಇಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳ ಮತ್ತೊಂದು ಬಹುಮುಖ್ಯ ಉಪಯೋಗವೆಂದರೆ ಅನೇಕ ಸಸ್ಯ ಸಮೂಹಕ್ಕೆ ಹಾಗೂ ಜಲಚರ ಪ್ರಾಣಿಕುಲಗಳಿಗೆ ಆಶ್ರಯ ನೀಡುತ್ತವೆ. ಮೀನು ಮತ್ತಿತರ ಜಲಚರಗಳಿಗೆ ಮೊಟ್ಟೆ ಇಡುವ ಹಾಗೂ ಮರಿಗಳನ್ನು ಬೆಳೆಸುವ ಸ್ಥಳಗಳಾದ ಇವು ಕಡಲ ತೀರದ ಪರಿಸರ ವ್ಯವಸ್ಥೆಯಲ್ಲಿ ಅಮೂಲ್ಯ ಪಾತ್ರ ವಹಿಸುತ್ತವೆ. ಪ್ರಪಂಚದ ಬಹುಪಾಲು ಕಡಲ ತೀರಗಳ ಪರಿಸರ ವ್ಯವಸ್ಥೆ ಅಂದರೆ ಕೋಸ್ಟಲ್ ಎಕೋಸಿಸ್ಟಮ್ ಇಂದು ಅನೇಕ ಒತ್ತಡಗಳಿಗೆ ಒಳಪಟ್ಟಿದೆ. ಅನೇಕ ವಿಷಯಗಳು ಕಡಲ ತೀರದ ರಾಜ್ಯಗಳ ಬಹು ಪ್ರಮುಖ ಸಮಸ್ಯೆಗಳಾಗಿವೆ ಕೂಡ. ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಅಭಿವೃದ್ಧಿಯ ಕಾರ್ಯಚಟುವಟಿಕೆಗಳಿಗಾಗಿ ನಾವು ಸಂಪತ್ತನ್ನು ಬಯಸುತ್ತಿದ್ದೇವೆ. ಕಡಲ ತೀರದ ನಿರ್ವಹಣೆಗೆ ಮತ್ತು ಸಂರಕ್ಷಣೆಗೆ ಅತಿ ಹೆಚ್ಚು ಹಾಗೂ ಶೀಘ್ರವಾದ ಗಮನ ಕೊಡಬೇಕಾದ ಅವಶ್ಯಕತೆ ಇಂದು ಒದಗಿ ಬಂದಿದೆ. ಇವುಗಳಲ್ಲಿ ಪ್ರಮುಖವಾದ ಕೆಲವು ವಿಷಯಗಳೆಂದರೆ ಜಾಗತಿಕ ಸಮುದ್ರ ಮಟ್ಟದ ಏರುವಿಕೆಯ ಗತಿ ಮತ್ತು ವ್ಯಾಪ್ತಿಯನ್ನು ಕೂಲಂಕುಷವಾಗಿ ತಿಳಿಯಬೇಕಾಗಿರುವುದು, ಚಂಡಮಾರುತಗಳಿಂದಾಗುವ ದುಷ್ಪರಿಣಾಮಗಳ ಉಪಶಮನ, ಕಡಲ್ ಕೊರೆತದ ಮೇಲ್ವಿಚಾರಣೆ, ಕಡಲ್ ಕೊರೆತ ಮತ್ತು ಪ್ರವಾಹಗಳಿಂದ ರಕ್ಷಣೆಗೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವುದು, ವಿನೋದಗಳಿಗಾಗಿ ಕಡಲ ತೀರವನ್ನು ಸೂರೆ ಮಾಡುವುದನ್ನು ಮತ್ತು ತೀರಗಳನ್ನು ಅಭದ್ರಗೊಳಿಸುವುದನ್ನು ತಪ್ಪಿಸುವುದು, ಅಳಿವೆ ಜೌಗುನೆಲ ಮತ್ತು ಕೊಳಚಿ ಪ್ರದೇಶಗಳಿಗೆ ಮಣ್ಣು ತುಂಬಿ ವಾಸಸ್ಥಾನಕ್ಕೆ ಹಾಗೂ ಕೈಗಾರಿಕೆಗಳಿಗೆ ಬಳಸಿಕೊಳ್ಳುವುದನ್ನು ತಡೆಗಟ್ಟುವುದು, ಕಾರ್ಖಾನೆಗಳ ತ್ಯಾಜ್ಯ ವಸ್ತುಗಳನ್ನು ಕಡಲ ತೀರದ ಪರಿಸರ ವ್ಯವಸ್ಥೆಗೆ ಕೂಡಿಸುವುದನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು, ಅಲೆಗಳ ಹಾಗೂ ಉಬ್ಬರಿಳಿತಗಳ ಶಕ್ತಿಯನ್ನು ಬಳಸಿಕೊಳ್ಳುವತ್ತ ಆಲೋಚಿಸುವುದು, ಕಡಲ ತೀರದ ಜೈವಿಕ ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು, ಕಡಲ ಬದಿಯ ಪ್ರದೇಶಗಳ ಭೂಪದರಗಳಲ್ಲಿ ಕಡಲ ನೀರಿನ ಉಪ್ಪಿನಂಶ ಪಸರಿಸದಂತೆ ಹಾಗೂ ಅಂತರ್ಜಲವನ್ನು ಹಿಡಿದಿಟ್ಟುಕೊಳ್ಳುವ ಭೂಪದರಗಳ ಕುಗ್ಗದಂತೆ ನೋಡಿಕೊಳ್ಳುವುದು. ಈ ಎಲ್ಲ ವಿಷಯಗಳು ದಕ್ಷಿಣ ಕನ್ನಡದ ಕಡಲ ತೀರಕ್ಕೆ ಪೂರ್ಣವಾಗಿ ಅನ್ವಯಿಸುತ್ತವೆ. ಈ ಕಡಲ ತೀರ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ್ದು ಅತಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ಈ ಪ್ರದೇಶ ಸಾಂಪ್ರದಾಯಿಕ ಮತ್ತು ಯಾಂತ್ರೀಕೃತ ಮೀನುಗಾರಿಕೆಗಳಿಗೆ ಪ್ರಸಿದ್ಧವಾಗಿದ್ದು ಮೀನುಗಾರರು ಕಡಲ ತೀರದಲ್ಲೇ ವಾಸಿಸುತ್ತಿದ್ದಾರೆ. ಅನೇಕ ಉದ್ಯಮಗಳು ಶಾಖೋತ್ಪನ್ನ ಸ್ಥಾವರ, ಕೊಂಕಣ ರೈಲ್ವೆ, ಮಂಗಳೂರು ಪೆಟ್ರೋಕೆಮಿಕಲ್ಸ್ನಂತಹ ಮಹಾಯೋಜನೆಗಳು ಕಾರ್ಯರೂಪಗೊಳ್ಳುತ್ತಿವೆ. ನೈಋತ್ಯ ಮಾರುತ ಕಾಲದಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಡಲ ಸಾಲಿನುದ್ದಕ್ಕೂ ಅಲ್ಲಲ್ಲಿ ಕಡಲ್ ಕೊರೆತದ ಸಮಸ್ಯೆ ಇದೆ. ಭೂಮಿ, ತೋಟಗಳು ಮತ್ತು ವಾಸಸ್ಥಾನಗಳು ಇದರಿಂದ ನಾಶವಾಗುವುದನ್ನು ತಪ್ಪಿಸಲು ಅಲ್ಲಲ್ಲಿ ತಡೆಗೋಡೆಗಳನ್ನು ಕಟ್ಟಲಾಗಿದೆಯಾದರೂ ಸಮಸ್ಯೆ ಪರಿಹಾರವಾಗಿಲ್ಲ. ಇದಕ್ಕೆ ಕಾರಣಗಳು ಕೆಲವು ನೈಸರ್ಗಿಕ ಮತ್ತು ಕೆಲವು ಮಾನವ ನಿರ್ಮಿತ. ಕೆಲವೆಡೆ ಕಡಲರೆಯಿಂದ ಮರಳನ್ನು ಕಟ್ಟಡ ನಿರ್ಮಾಣಗಳಿಗೆಂದು ತೆಗೆಯುತ್ತಿರುವುದು ಕೂಡ ಒಂದು ಕಾರಣ. ತಡೆಗೋಡೆಗಳ ಕಾಮಗಾರಿಗೆ ತುಂಬಾ ಹಣ ಖರ್ಚಾಗುತ್ತಿದ್ದು ಇಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಾಗ ನಾವು ವ್ಯಯಿಸುವ ಹಣ ಹಾಗೂ ನಂತರ ನಮಗೆ ಸಿಗುವ ಲಾಭಗಳನ್ನು ತುಲನೆ ಮಾಡಬೇಕಾಗಿದೆ. ಪರಿಸರ ಮತ್ತು ಅರಣ್ಯ ಇಲಾಖೆ ಹೊರಡಿಸಿರುವ ಕೋಸ್ಟಲ್ ಝೋನ್ ಆಕ್ಟ್ ಅಂದರೆ ತೀರ ಪ್ರದೇಶದ ನಿಯಮಗಳಿಗೆ ಅನುಗುಣವಾಗಿ ಕಡಲ ಸಾಲಿನಿಂದ ಸುಮಾರು 200 ಮೀಟರ್ ದೂರವನ್ನು ಅಭಿವೃದ್ಧಿ ನಿಷೇಧ ಪ್ರದೇಶವೆಂದು ಪರಿಗಣಿಸಿ ನಿಸರ್ಗದ ಸ್ವಾಭಾವಿಕ ಕ್ರಿಯೆಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ಅಥವಾ ಅದಕ್ಕೆ ಒತ್ತು ಕೊಡುವುದು ಸಮಂಜಸವೆನಿಸುತ್ತದೆ. ಈ ದಿಶೆಯತ್ತ ಜನಸಾಮಾನ್ಯರು, ಕಾರ್ಯನಿರ್ವಾಹಕರು, ಸಂಶೋಧಕರು ಮತ್ತು ಶಾಸನ ನಿರ್ಮಾಣ ಮಾಡುವ ಜನಪ್ರತಿನಿಧಿಗಳು ಆಲೋಚಿಸುವುದು ನಮ್ಮ ಕಡಲ ತೀರದ ಸಂರಕ್ಷಣೆಗೆ ಅತ್ಯವಶ್ಯವಾಗಿದೆ.
1: ಇದುವರೆಗೆ ಡಾಕ್ಟರ್ ಜಿ ಸಿ ಸುರೇಶ್ ಇವರಿಂದ ಕಡಲ ತೀರದ ಸಂರಕ್ಷಣೆ

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
1: ಸಾಂಪ್ರದಾಯಿಕ ಅಡುಗೆಗಳು ನಶಿಸುತ್ತಿರುವ
0: ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೂಡ ಕೇಳಲು ಮರೆಯದಿರಿ. ತಪ್ಪದೇ ಕೇಳಿ ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಇದೇ ಭಾನುವಾರ ದಿನಾಂಕ 31 ಮೇ 2026 ಸಂಜೆ 5 ಗಂಟೆಗೆ.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಸಮಯ 8 ಗಂಟೆಗಳಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಪ್ರಾರಂಭ.

0: ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ಗೀತೆಗೆ ದೇವ ಅವರ ಸಂಗೀತವಿತ್ತು. 2001 ಬಿಡುಗಡೆಯಾದ ಚಿತ್ರವಿದೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು, ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
5: ಕನ್ನಡದ ಅಕ್ಷರ ಮಾಲೆ,
4: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
5: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
4: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
6: ಬಾನಿಗೊಂದು ಎಲ್ಲೆ ಎಲ್ಲಿದೆ,
4: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90 ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯನೂ

ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 2006 ಬಿಡುಗಡೆಯಾದ ಹಠವಾದಿ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ರವಿಚಂದ್ರನ್, ರಾಧಿಕಾ, ಚೇತನ್ ಇವರೆಲ್ಲ ಅಭಿನಯಿಸಿದಂತ ಈ ಚಿತ್ರದ ಗೀತೆಯನ್ನ ಬರೆದು ಸಂಗೀತ ನೀಡಿದವರು ವಿ ರವಿಚಂದ್ರನ್, ಗೀತೆಯನ್ನು ಹಾಡಿದವರು ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಹಾಗೂ ಮಾನ

ಮತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ.

ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

0: ಗೋಕರ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕವಿರಾಜ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಈ ಗೋಕರ್ಣ ಚಿತ್ರದಲ್ಲಿ ಉಪೇಂದ್ರ, ರಕ್ಷಿತಾ, ಶ್ವೇತಾ ಮೆನನ್ ಮತ್ತು ಅನೇಕರು ನಟಿಸಿದಂತಹ ಚಿತ್ರ ಇದು. 2003 ಬಿಡುಗಡೆಯಾದಂತಹ ಚಿತ್ರವಿದು.
1: ಚಂದನವನದಲ್ಲಿ

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಟಿಪ್ಪು, ರೀತಾ, ಬೆನ್ನಿ ದಯಾಲ್ ಅವರು ಹಾಡಿದಂತಹ ಗೀತೆಯನ್ನು ಬರೆದವರು ಕವಿರಾಜ್, ಪ್ರಕಾಶ್ ಕುಮಾರ್ ಜೀವಿ ಸಂಗೀತ ನೀಡಿದವರು. ಗಣೇಶ್ ಅವರ ಅಭಿನಯದ ಚಿತ್ರ ಈ ಚಿತ್ರ 2010 ಬಿಡುಗಡೆಯಾದ ಚಿತ್ರ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹರಿಚರಣ್ ಅಪೂರ್ವ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪವನ್ ಒಡೆಯರ್ ಅವರ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಗೂಗ್ಲಿ ಚಿತ್ರ 2013 ಬಿಡುಗಡೆಯಾದ ಚಿತ್ರ. ಯಶ್ ಮತ್ತು ಕೃತಿ ಕರ್ಬಂದ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ.

ಪಾಂಡವರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚೈತ್ರ, ಹರೀಶ್ ರಾಘವೇಂದ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿದವರು. 2006 ಬಿಡುಗಡೆಯಾದ ಈ ಚಿತ್ರವನ್ನು ಚಿತ್ರದಲ್ಲಿ ನಟಿಸಿದವರು ಅಂಬರೀಶ್, ಗುರ್ಲಿನ್ ಚೋಪ್ರಾ, ಜಗ್ಗೇಶ್ ಮತ್ತು ಸಂಗಡಿಗರು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಶ್ರೋತೃಗಳೇ, ಮತ್ತೊಮ್ಮೆ ಗಮನಿಸಿ, ಈ ರಾತ್ರಿ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಟೋನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ರವಿ ಮತ್ತು ನಾಗೇಂದ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಚಿತ್ರದಲ್ಲಿ ಅಂಬರೀಷ್, ಲಕ್ಷ್ಮಿ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ. 8:35 ನಿಮಿಷವಾಗಿದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ.

ಚೆಲ್ಲಾಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುರಳಿ ಮೋಹನ್, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿದವರು ಗುರುಕಿರಣ್ ಅವರು. ಗಣೇಶ್, ರೇಖಾ, ರಂಗಾಯಣ, ರಘು, ತುಳಸಿ, ಶಿವಮಣಿ ಮತ್ತು ಮುಂತಾದವರು ನಟಿಸಿದಂತಹ ಚಿತ್ರ 2006 ಬಿಡುಗಡೆಯಾದ ಚಿತ್ರವಿದೆ.

ಮಾನಸ ಸರೋವರ ಚಿತ್ರಕ್ಕೋಸ್ಕರ ಜಯಚಂದ್ರನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 1982 ಬಿಡುಗಡೆಯಾದ ಈ ಚಿತ್ರದಲ್ಲಿ ಶ್ರೀನಾಥ್, ಪದ್ಮಾ ವಾಸಂತಿ, ರಾಮಕೃಷ್ಣ, ಜಯ ಜಗದೀಶ್ ಮತ್ತು ಸಂಗಡಿಗರು ನಡೆಸಿದಂತಹ ಚಿತ್ರವಿದು. ಈ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಯಿತು.

ಸದ್ಮಾ ಚಿತ್ರದ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್ ಮೂಡಿಬರಲಿದೆ.

ಇದುವರೆಗೆ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸೋಮಸ್ಕಂದನ್, ಘಟ ಆರ್ ಶ್ರೀಹರಿ. ಇಲ್ಲಿಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಬಾನುಲಿ ವರದಿ ಇದೀಗ ಆರಂಭವಾಗುವುದು. ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
2: ಸಲಹುವ ಕಾಗಿರೆ

0: in the years to come. This Platinum Jubilee celebration is a commemoration of the past and also a celebration of future possibilities. It is an occasion to reaffirm a collective commitment towards excellence in education, innovation, and in research and service as a whole to the society. I am confident that this college will continue to emerge as the center of excellence and contribute meaningfully to India's journey towards knowledge leadership and technological self-reliance. I once again congratulate the management, the people who are tirelessly working to gain the success of this institution, the authorities, the faculty members, students, staff, alumni, and all the stakeholders of this institution on this historic milestone. I convey my best wishes for the grand success of the Platinum Jubilee celebrations and for the continued growth and glory of this institution. And I wish all the young graduates who are going out of this institution, they should be very successful in their future endowment. I pray for their health, I pray for their wealth, I pray for their happiness. With these words, I once again wish all of them every success. Jai Hind, Jai Karnataka, long live Bharat. Thank you everyone. Namaskar.
1: ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಕಾರ್ಯಕ್ರಮ ಸಿದ್ಧಪಡಿಸಿ ಪ್ರಸಾರಕ್ಕೆ ಅಳವಡಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ನಿರ್ಮಾಣ ಸಹಾಯ ರೇಷ್ಮಾ, ತಾಂತ್ರಿಕ ನೆರವು ಪ್ರದೀಪ್ ಆರ್ ನಾಯಕ್, ನಿರ್ವಹಣೆ ಎಸ್ಆರ್ ಭಟ್. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಬಾನುಲಿ ವರದಿಯನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೌನಗೀತೆ ಚಿತ್ರದ ಗೀತೆ ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: ಗೀತಚಂದ್ರಿಕೆಯಲ್ಲಿ ಮೌನಗೀತೆ, ರುಡಾಲಿ ಮತ್ತು ಅನುಗ್ರಹ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಗೀತೆಗಳನ್ನು ಹಾಡಿದವರು ಎಸ್ ಜಾನಕಿ ಹಾಗೂ ಲತಾ ಮಂಗೇಶ್ಕರ್.
1: ಭಾರತ ಪಾಕಿಸ್ತಾನ ಸೀಮಾ ಪರ್ ಮಹತ್ವಪೂರ್ಣ